ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.
2: ಇದು ರೇಡಿಯೋ ನಿನಾದ 90.4 FM. ಈಗ ನಿತ್ಯ ಜೀವನದಲ್ಲಿ ಫಿಟ್ನೆಸ್ ಈ ವಿಚಾರದ ಬಗ್ಗೆ ಮಾತುಕತೆ. ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಫಿಟ್ನೆಸ್ ಕ್ಷೇತ್ರದಲ್ಲಿ ಸಾಧನೆಗೈದ ಮಹೇಶ್ ಕುಮಾರ್ ಲೋಂಡೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಶ್ಚಂದ್ರ ಮತ್ತು ಸಚಿನ್ ಹೆಬ್ಬಾರ್.
3: ಪ್ರಿಯ ಕೇಳುಗರೆ ನಮಸ್ಕಾರ, ನಾನು ನಿಮ್ಮ ಶರಶ್ಚಂದ್ರ. ಆರೋಗ್ಯವೇ ಸಂಪತ್ತು ಅನ್ನುವಂಥದ್ದು ಪ್ರಪಂಚದಾದ್ಯಂತ ಇರುವ ಒಂದು ಅತ್ಯುತ್ತಮವಾದ ನುಡಿ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಯುತ ಮಹೇಶ್ ಕುಮಾರ್ ಲೋಂಡೆ, ಡೆಪ್ಯೂಟಿ ಮ್ಯಾನೇಜರ್ ಟೊಯೋಟಾ ಕಿರ್ಲೋಸ್ಕರ್ ಬೆಂಗಳೂರು. ಇವರು ಫಿಟ್ನೆಸ್ ಕ್ಷೇತ್ರದಲ್ಲಿ ಅವರದೇ ಆದಂತಹ ಹಲವಾರು ಅಚೀವ್ಮೆಂಟ್ಸ್ ಗಳನ್ನು ಮಾಡಿದ್ದಾರೆ. ಐರನ್ ಮ್ಯಾನ್ ಸರ್ಟಿಫೈಡ್ ಕೋಚ್ ಬೈ ಐರನ್ ಮ್ಯಾನ್ ಯೂನಿವರ್ಸಿಟಿ USA, ಹಾಗೆ ಟ್ರಯಥ್ಲಾನ್ ಅಂಡ್ ಮ್ಯಾರಥಾನ್ ಕೋಚ್ ಹಾಗೂ ಕೂಡ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಹಲವಾರು ಅಚೀವ್ಮೆಂಟ್ಸ್ ಗಳನ್ನ ಫಿಟ್ನೆಸ್ ಕ್ಷೇತ್ರದಲ್ಲಿ ಮಾಡಿರುವ ಇವರು ಇವತ್ತು ನಮ್ಮೊಂದಿಗೆ ಫಿಟ್ನೆಸ್ ಸಂಬಂಧಪಟ್ಟ ಹಲವಾರು ವಿಚಾರಗಳನ್ನ ಚರ್ಚಿಸಲಿದ್ದಾರೆ. ಇವರೊಂದಿಗೆ ಕಾರ್ಯಕ್ರಮವನ್ನು ನಿರ್ವಹಿಸಲು ನಮ್ಮ ಆತ್ಮೀಯರಾದಂತಹ ಶ್ರೀಯುತ ಸಚಿನ್ ಹೆಬ್ಬಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ನಾವು ಈ ದಿನ ಫಿಟ್ನೆಸ್ ಅನ್ನು ಕಾಯ್ದುಕೊಳ್ಳುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಕೆಲಸದ ಒತ್ತಡದಲ್ಲಿಯೂ ಫಿಟ್ನೆಸ್ ಅನ್ನು ಕಾಪಾಡಿಕೊಳ್ಳುವುದು ಹೇಗೆ, ಈ ವಿಚಾರದ ಬಗ್ಗೆ ಚರ್ಚಿಸಲಿದ್ದೇವೆ. ಶ್ರೀಯುತರನ್ನ ನಮ್ಮ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತಿದ್ದೇವೆ. ವೆಲ್ಕಮ್ ಯು ಸರ್. ಈಗಿನ ಜೀವನ ಶೈಲಿಯಲ್ಲಿ ಫಿಟ್ನೆಸ್ ಕಾಪಾಡಿಕೊಳ್ಳುವುದು ಎಷ್ಟು ಮುಖ್ಯ ಅಂಡ್ ಯಾವುದೆಲ್ಲ ಅಂಶಗಳನ್ನ ಅಳವಡಿಸಿಕೊಳ್ಳಬೇಕು?
4: ಟೂ ಕ್ಯಾಟಗರೀಸ್ ಇರುತ್ತೆ, ಒಂದು ಪ್ರೊಫೆಷನಲ್ ಲೈಫ್, ಇನ್ನೊಂದು ಸ್ಟೂಡೆಂಟ್ ಲೈಫ್ ಅಂತ. ಈಗ ಒಂದು ಸ್ಟೂಡೆಂಟ್ ಲೈಫ್ ಮತ್ತೆ ಒಂದು ಪ್ರೊಫೆಷನಲ್ ಲೈಫ್ಗೆ ಡಿಫ್ರೆನ್ಸ್ ಇರುತ್ತೆ. ಸ್ಟೂಡೆಂಟ್ ಲೈಫಲ್ಲಿ ನಿಮಗೆ ಟೈಮ್ ಫಾರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಇದಕ್ಕೆ ಟೈಮ್ ಇರುತ್ತೆ. ಸೊ ಆ ಟೈಮ್ನ ನೀವು ಸಂಜೆ ಇರ್ಬೋದು, ಬೆಳಿಗ್ಗೆ ಮಾಡ್ಕೋತೀರ. ಬಟ್ ವೆನ್ ಯು ಪ್ರೊಫೆಷ್ನಲ್ ಲೈಫ್ಗೆ ಬಂದಾಗ, ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ ಏನು ಚೇಂಜಸ್ ಆಗುತ್ತೆ ಅಂದರೆ ಟೈಮ್ ಸಿಗೋದಿಲ್ಲ, ಬ್ಯುಸಿ ಬ್ಯುಸಿ ಆಗಿಬಿಡ್ತೀರ. ಸೊ ಇದನ್ನು ಹೇಗೆ ಅಳವಡಿಸ್ಕೊಳ್ಬೋದು ಅಂದರೆ ಅದು ನಿಮ್ಮ ಒಂದು ದೈನಂದಿನದ ಒಂದು ನಾರ್ಮಲ್ ಕಾರ್ಯಕ್ರಮ ಥರ ಆಗಬೇಕು. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ ನಾವು ನಮ್ಮ ದೈನಂದಿನ ಏನು ಸ್ವಚ್ಛತೆ ಆಗಿ ಮತ್ತೆ ಊಟಕ್ಕೆ ಹೋಗಿ ಮತ್ತೆ ನಾವು ಹೊರಟು ಆಫೀಸಿಗೆ ಹೋಗ್ತೇವೆ. ಅದೇ ಥರ ನಮ್ಮ ಈ ಫಿಟ್ನೆಸ್ ಅಂತ ಹೇಳುವಂಥದ್ದು ಏನಿದೆ ಇಲ್ಲ, ಹಾಗೂ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ನಾವು ಏನು ಮಾಡಬೇಕು ಅದನ್ನು ಕೂಡ ಆ ಟೈಮ್ ಟೇಬಲ್ನಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಸೊ ಆವಾಗ ಏನಾಗುತ್ತೆ ಅಂದರೆ ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಅವರ್ ಲೈಫ್, ನಮ್ಮ ಲೈಫಿನ ಒಂದು ನಾರ್ಮಲ್ ಸೈಕಲ್ನ ಒನ್ ಆಫ್ ದ ಆಕ್ಟಿವಿಟಿ ಆಫ್ ದ ಟೈಮ್ ಟೇಬಲ್ ಆಗುತ್ತೆ.
3: ಈ ಫಿಟ್ನೆಸ್ ಅನ್ನುವಂಥ ವಿಚಾರಕ್ಕೆ ಬಂದರೆ ಈಗ ತುಂಬ ಜನ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಯಾರಿಗೇ ಆಗಿರ್ಬೋದು ಬೆಳಿಗ್ಗೆ ಮುಂಚೆ ಬೇಗ ಏಳೋದು ಅಂತ ಹೇಳಿದರೆ ಅದು ಆಗದೇ ಇರುವಂಥ ವಿಚಾರ. ಆದರೆ ಒಂದು ವಿಚಾರವನ್ನು ಸತತವಾಗಿ ಪ್ರಾಕ್ಟೀಸ್ ಮಾಡಿದರೆ ಅದು ನಮ್ಮ ಜೀವನದಲ್ಲಿ ಒಂದು ಅಂಶವಾಗಿಯೇ ಇರುತ್ತದೆ ಅನ್ನೋದನ್ನು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗೆಯೇ ಫಿಟ್ನೆಸ್ ನಮ್ಮ ಜೀವನದಲ್ಲಿ ಒಂದು ಅಂಶವಾಗಿ ನಮ್ಮ ಹತ್ರ ಪರ್ಮನೆಂಟಾಗಿ ನಿಲ್ಲಬೇಕು ಅಂತ ಹೇಳಿದರೆ ನಾವು ಏನು ಮಾಡಬೇಕು ಅದಕ್ಕೆ?
4: ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ಜಪಾನ್ ದೇಶ, ಅವರು ಹೇಗೆ ಇರ್ತಾರೆ ಅಂತ ನಿಮಗೆ ಹೇಗೆ ಅಳವಡಿಸ್ಕೊಡ್ತಾರೆ, ಈವನ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅವರಲ್ಲಿ ದೊಡ್ಡವರಾಗಿರ್ಬೋದು. ಅವರು ಯಾವುದೇ ಒಂದು ದಿನದಲ್ಲಿ ಒಮ್ಮೆ ಒಂದು ಟೈಮ್ ಟೇಬಲ್ ಅಂತ ಮಾಡಿಕೊಂಡ್ರೆ, ಫಾರ್ ಎಕ್ಸಾಂಪಲ್ ಫಿಟ್ನೆಸ್, ನಾನು ಅವ್ರ ಜೊತೆ ಕೆಲಸ ಮಾಡ್ತೀನಿ ಅದೇ ಕಂಪನಿಯಲ್ಲಿ, ಬೆಳಿಗ್ಗೆ ಯಾವುದೇ ಒಂದು ಬಿಸ್ನೆಸ್ ಟ್ರಿಪ್ ಎಲ್ಲಿಗೂ ಟ್ರಾವೆಲ್ ಮಾಡೋದಿದ್ರು ಅವ್ರದ್ದೊಂದು ಬೆಳಿಗ್ಗೆ ಕಾರ್ಯಕ್ರಮ ಇದೆ. ಈಗ ನೀವು ಕೇಳಿದ್ರಿ ನನ್ನ ಹತ್ರ ಬೆಳಿಗ್ಗೆ ಹೇಳೋದಾಗಲಿ ಇಲ್ಲಾದರೆ ಕಷ್ಟ ಆಗಿರ್ಬೋದು ಸಂಜೆ ಮಾಡ್ಬೋದಂತ. ಆ್ಯಕ್ಚುಲಿ ಕೇಳಿದರೆ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಟೈಮ್ನ ತೆಗೆದಿಡೋದು ಒಳ್ಳೆಯದು. ಯಾಕಂದರೆ ಸಂಜೆಯ ಸಮಯ ನಮ್ಮದು ಪ್ಲ್ಯಾನ್ಡ್ ಆಗಿರೋದಿಲ್ಲ. ಯಾಕಂದರೆ ನಿಮಗೆ ಒಂದು ಕಾಲೇಜಿಗೆ ಹೋದಾಗ ಏನೋ ಒಂದು ಆಕ್ಟಿವಿಟಿ ಬರ್ಬೋದು, ಇಲ್ಲ ಕ್ಲಾಸಸ್ ಎಕ್ಸ್ಟೆಂಡ್ ಆಗ್ಬೋದು. ಅದೇ ನೀವು ಕೆಲಸಕ್ಕೆ ಹೋದರೆ ಕೆಲಸದಿಂದ ನೀವು ಈ ಪರ್ಟಿಕ್ಯುಲರ್ ಟೈಮಿಂದ ಹಿಂದೆ ಬರ್ತೀರಿ ಅಂತ ಗ್ಯಾರಂಟಿ ಇಲ್ಲ. ಟೈಮ್ ಸಿಕ್ಕಿದ್ರೆ ಮಾಡ್ಬೋದು. ಸೊ ಯಾವಾಗಲೂ ನನ್ನ ಸಜೆಷನ್ ಇಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂದರೆ, ಬೆಳಿಗ್ಗಿನ ಸಮಯದಲ್ಲಿ ಒಂದು ಅರ್ಧ ಗಂಟೆನೋ ಇಲ್ಲ ಒಂದು ಗಂಟೆನೋ ಅದಕ್ಕೋಸ್ಕರ ಅಳವಡಿಸೋದು ಒಳ್ಳೆಯದು. ನಾನು ಯಾಕೆ ಜಪಾನ್ದು ಎಕ್ಸಾಂಪಲ್ ಕೊಟ್ಟರೆ ಅಂದರೆ, ಎಂಥದೇ ಸ್ಕೆಡ್ಯೂಲ್ ಇರಲಿ, ಎಷ್ಟೇ ಕೆಲಸ ಇರಲಿ, ಇಲ್ಲ ನಾವು ಟ್ರಾವೆಲ್ ಮಾಡೋದೇ ಆಗಿರಲಿ, ಅವರ ಒಂದು ದಿನದಲ್ಲಿ 30 ನಿಮಿಷ ನಾನು ನನ್ನ ಫಿಟ್ನೆಸ್ಸಿಗೆ ಇಡ್ತೇನೆ ಅಂತ ಹೇಳಿದರೆ ಬೆಳಿಗ್ಗೆ ವಿಮಾನ 5 ಗಂಟೆಗೆ ಇದ್ರೆ ಅವರಿಗೆ, ಇಲ್ಲ 7 ಗಂಟೆಗೆ ಇದ್ರೆ, ಅವ್ರು 4 ಗಂಟೆಗೆ ಎದ್ದು ಆ 30 ನಿಮಿಷವನ್ನು ಫಿನಿಶ್ ಮಾಡ್ತಾರೆ. ನಾನು ಅವ್ರ ಹತ್ರ ಕೇಳಿದೆ ಯಾಕೆ ಇದನ್ನು ಮಾಡಬೇಕು, ಇವತ್ತು ಮೀಟಿಂಗ್ ಇದೆ ಸಂಜೆ. ಅವ್ರು ಹೇಳಿದ್ರು ಇದು ಈಗ ಬೆಳಿಗ್ಗೆ ಮಿಸ್ ಆಗಿಬಿಟ್ರೆ ಸಂಜೆ ಮಾಡ್ತೀನಿ ಅಂತ ಹೇಳೋ ಗ್ಯಾರಂಟಿ ಇಲ್ಲ, ನಾನು ನಾಳೆ ತನಕ ಕಾಯಬೇಕು. ಸೊ ಇದೊಂದು ಗುಡ್ ಎಕ್ಸಾಂಪಲ್ ಅವರಿಂದ ನಾನು ಕಲ್ತಿರೋದು. ಸೊ ನಾನೇನು ಹೇಳೋದು ಅಂದರೆ, ಫಿಟ್ನೆಸ್ಗೆ ನೀವೊಂದು ಟೈಮ್ ಅಂತ ಇಟ್ಕೊಂಡ್ರೆ, ಅದರಲ್ಲೂ ಬೆಳಿಗ್ಗೆ ಅಂತ ಇಟ್ಕೊಂಡ್ರೆ, ಅದನ್ನು ಪೂರ್ತಿ ಮಾಡಲಿಕ್ಕೆ ಇಲ್ಲ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಈಸಿ ಆಗುತ್ತೆ.
3: ಫಿಟ್ನೆಸ್ ರಿಲೇಟೆಡ್ ಅವೇರ್ನೆಸ್ಗಳು ನಮ್ಮಲ್ಲಿ ಇತ್ತೀಚೆಗೆ ಕಮ್ಮಿ ಆಗ್ತಿದೆಯೋ, ಅಥವಾ ಫಿಟ್ನೆಸ್ ರಿಲೇಟೆಡ್ ಒಂದು ಎಜುಕೇಷನ್ ಅನ್ನುವಂಥದ್ದು ನಾವು ಸಮರ್ಪಕವಾಗಿ ಕೊಡ್ತಾ ಇದೀವ ಕೊಡ್ತಾ ಇಲ್ಲವೋ ಅಂತೇಳಿ ಒಂದು ಪ್ರಶ್ನೆ ಕ್ರಿಯೇಟ್ ಆಗ್ತದೆ.
4: ಆಕ್ಚುಲಿ ಕಂಪೇರ್ ಟು 5 or 6 years ಬಿಫೋರ್, 5 ವರ್ಷದ ಮುಂಚೆ ಫಿಟ್ನೆಸ್ ಬಗ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ ಜನರಿಗೆ, ಸ್ಪೆಷಲಿ ಇಂಡಿಯನ್ಸ್ಗೆ. ನಮಗೆ ನಮಗೇನು ಅಂದರೆ 3 ಹೊತ್ತು ತಿನ್ನೋದು, ಕೆಲಸ ಮಾಡೋದು, ಸಂಸಾರವನ್ನು ನೋಡ್ಕೊಳ್ಳೋದು. ಸ್ಟೂಡೆಂಟ್ಸ್ಗೆ ಏನಂದರೆ ಕ್ಲಾಸಿಗೆ ಹೋಗೋದು, ಹೊರಗಡೆ ಚಾಟ್ಸು ಗೀಟ್ಸ್ ಅದು ತಿನ್ನೋದು, ನೆಕ್ಸ್ಟ್ ಇಲ್ಲ ಅದ್ರ ಬೇಕೆ ಕೆಲವರು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದರೆ ದೇ ಪಾರ್ಟಿಸಿಪೇಟ್. ಈಗ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಮ್ಯಾರಥಾನ್ ರನ್ನಿಂಗ್ಸ್ ಬ್ಯಾಂಗ್ಳೂರಲ್ಲಿ ಇರೋದು ನಾನು ನೋಡ್ತಾ ಇರೋದು, ಈವನ್ ಮ್ಯಾಂಗ್ಳೂರಲ್ಲೂ ಇದೆ. ಅವೇರ್ನೆಸ್ ಖಂಡಿತ ಜಾಸ್ತಿ ಆಗಿದೆ, ಬಟ್ ಈ ಅವೇರ್ನೆಸ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಇದನ್ನು ಯಾವ ರೀತಿ ಇದನ್ನು ಅಪ್ರೋಚ್ ಮಾಡಬೇಕು, ಇದು ನಮ್ಮ ದೈನಂದಿನದಲ್ಲಿ ಹೇಗೆ ಇದನ್ನು ಸ್ಕೆಡ್ಯೂಲ್ ಮಾಡಬೇಕು, ನಾವು ಫುಡ್ ಬಗ್ಗೆ ಹೇಗೆ ಕಂಟ್ರೋಲ್ ಮಾಡಬೇಕು, ಈ ಅವೇರ್ನೆಸ್ ಸ್ವಲ್ಪ ಕಮ್ಮಿ ಇದೆ. ಬಟ್ ಫಿಟ್ನೆಸ್ ಬಗ್ಗೆ ಡೆಫಿನೆಟ್ಲಿ ಅವೇರ್ನೆಸ್ ಇದೆ, ಇದನ್ನು ಇನ್ನೂ ಜಾಸ್ತಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾಟ್ ಓನ್ಲಿ ರನ್ನಿಂಗ್, ಯೋಗ ಆಗಿರ್ಬೋದು ಬೆಳಿಗ್ಗೆ, ಇಲ್ಲ ನೀವು ಜಿಮ್ಮಿಗೆ ಹೋಗೋದಾಗಿರ್ಬೋದು, ಇಲ್ಲ ರನ್ನಿಂಗ್ ಆಗಿರ್ಬೋದು, ಇಲ್ಲ ಸೈಕ್ಲಿಂಗ್ ಆಗಿರ್ಬೋದು. ಐ ಥಿಂಕ್ ದೇರ್ ಈಸ್ ಅ ಲಿಟ್ಲ್ ಬಿಟ್ ಆಫ್ ಚೇಂಜ್ ಇದೆ, ಇಂಪ್ರೂವ್ಮೆಂಟ್ ಆಗಿದೆ, ಬಹಳ ಆಗಿದೆ, ಆಗೋದು ತುಂಬ ಇದೆ, ತುಂಬ ಇದೆ. ಇದು ನನ್ನ ಒಪಿನಿಯನ್.
3: ಹಲವಾರು ಮಂದಿ ಯಾವುದೋ ಒಂದು ವಿಚಾರವನ್ನು ಶುರು ಮಾಡಿ ಕೇವಲ ಒಂದು ಪಬ್ಲಿಸಿಟಿಗೋಸ್ಕರ ಅಥವಾ ಅವರ ಫೋಟೋಸನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೋಸ್ಕರ ಪ್ರೊಜೆಕ್ಟ್ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಕೆಲವರು ಯಾಕೆ ಫಿಟ್ನೆಸ್ ವಿಚಾರಕ್ಕೆ ಹೋಗೋದಿಲ್ಲ ಅಂತ ಹೇಳಿದರೆ, ನಾನು 1 ವಾರ ಫಿಟ್ನೆಸ್ ರಿಲೇಟೆಡ್ ಟ್ರೈ ಮಾಡಿ ಅದನ್ನು ಬಿಟ್ಟು ಬಿಟ್ಟರೆ ಮುಂದೆ ನನ್ನ ದೇಹಕ್ಕೆ ಅಡ್ಡ ಪರಿಣಾಮಗಳಾಗ್ಬೋದು ಅಂತ ಒಂದು ಅವರ ನಂಬಿಕೆ. ಇದಕ್ಕೆ ನೀವೇನು ಹೇಳ್ತೀರಾ?
4: ಸೊ ಇದರಲ್ಲಿ 2 ಪ್ರಶ್ನೆಗಳು ನೋಡ್ತೀನಿ ನಾನು. ಒಂದೇನು ಅಂದರೆ, ಕೆಲವರು ಎಂಟ್ರ್ ಆಗ್ತಾರೆ ಸೋಷಿಯಲ್ ಮೀಡಿಯಾಗೋಸ್ಕರ ಅಂತ ನೀವು ಹೇಳ್ತಾ ಇದ್ದೀರಾ. ಸಿ, ಅವರು ಸೋಷಿಯಲ್ ಮೀಡಿಯಾಗೋಸ್ಕರ ಎಂಟ್ರ್ ಆದರೆ ಅವರಿಗೆ ಪಬ್ಲಿಸಿಟಿ ಸಿಗತ್ತೆ ಅಂತ ಹೇಳೋದಕ್ಕೋಸ್ಕರ ಫಿಟ್ನೆಸ್ಗೆ ಬಂದರೆ ಏನೋ ತಪ್ಪೇನಿಲ್ಲ, ಅವರನ್ನು ಅದನ್ನು ಕಂಟಿನ್ಯೂ ಮಾಡಬೇಕು. ಅವರ ಹೆಲ್ತಿಗೆ ಹೆಲ್ಪ್ ಆಗಬೇಕು, ನೋಡುವವನಿಗೂ ಹೆಲ್ಪ್ ಆಗಬೇಕು. ಅಂದರೆ ಅವನು ಶುರು ಮಾಡಿದರೆ ಒಳ್ಳೆಯದೇ, ಅದರಲ್ಲೇನು ತೊಂದರೆ ಇಲ್ಲ. ಬಟ್ ಅದನ್ನು ನೆಗೆಟಿವ್ ಆಗಿ ಯೂಸ್ ಮಾಡಿ ಒಂದು 6 ತಿಂಗಳು ಮಾಡೋದು, ಇಲ್ಲ 1 ವರ್ಷ. ನಾನು ಕೆಲವರು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾ ಎಂಟ್ರ್ ಆಗೋ ಸ್ಕ್ಯಾಮ್ ರನ್ನಿಂಗ್ ಎಲ್ಲ ಬೇರೆ ಬೇರೆ ಅದನ್ನು ಹೈಲೈಟ್ ಮಾಡೋದು, 1 ವರ್ಷ ನಂತರ ಅವ್ರು ಯಾರು ಅಂತ ನಿಮ್ಗೆ ಗೊತ್ತೇ ಇರೋದಿಲ್ಲ. ಸೊ ಅದು ಮಾಡಿದರೆ ಡೇಂಜರ್, ಯಾಕಂದರೆ ನಿಮ್ಮ ಫಾಲೋವರ್ಸ್ಗೆ ತೊಂದರೆ ಆಗುತ್ತೆ, ಅವ್ರನ್ನ ನೀವು ಮಿಸ್ಗೈಡ್ ಮಾಡಿದಾಗತ್ತೆ. ಸೊ ಕಂಟಿನ್ಯೂಟಿ ಇರಬೇಕು. ಫಾರ್ ಎಕ್ಸಾಂಪಲ್, ನಾನೀಗ 2013 ಶುರು ಮಾಡಿದೆ, ಸ್ಟಿಲ್ ಐ ಆಮ್ ಕಂಟಿನ್ಯೂಯಿಂಗ್. ಅಫ್ಕೋರ್ಸ್ ನಂದು ಏಜ್ ಡಿಫ್ರೆಂಟ್, ಐ ಸ್ಟಾರ್ಟೆಡ್ ವಿತ್ 33, ನೌ ಐ ಆಮ್ 42. ಸೊ 10 ವರ್ಷದ ಜರ್ನಿಯಲ್ಲಿ ಚೇಂಜಸ್ ಆಗ್ತಾ ಇರೋ, ಬಟ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇದು ಫಸ್ಟ್ ಪ್ರಶ್ನೆಗೆ.
3: ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂಥದ್ದು, ಹಾಗೆ ಒಂದು ಏನಾದರೂ ನಾನು ಒಂದು ನನ್ನ ವ್ಯಾಯಾಮ ರಿಲೇಟೆಡ್ ಸ್ಪೋರ್ಟ್ಸನ್ನು ಸ್ಟಾರ್ಟ್ ಮಾಡಿ 1 ವಾರದಲ್ಲಿ ಸ್ಟಾಪ್ ಮಾಡಿದರೆ ನನ್ನ ದೇಹಕ್ಕೆ ಏನಾದರೂ ಅಡ್ಡ ಪರಿಣಾಮಗಳಾಗ್ಬೋದು, ಹಾಗಂತೇಳಿ ಬಹಳ ಜನ ಹೆದರಿಕೆಯಿಂದ ಆ ವಿಚಾರವನ್ನು ಶುರು ಮಾಡುವಂಥ ಒಂದು ಪ್ರಯತ್ನವನ್ನೇ ಮಾಡೋದಿಲ್ಲ. ಶುರು ಮಾಡೋ ಮೊದಲೇ ಒಂದು ಸೋಲನ್ನು ಒಪ್ಕೊಂಡಿದ್ದೇನೆ ಅಂತ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಇದು ಜನಗಳಲ್ಲಿ ಓಡ್ತಾ ಇರುವಂಥ ಒಂದು ಪ್ರಶ್ನೆ.
4: ಖಂಡಿತ, ಈ ಥರ ಬಹಳ ಜನ ನನ್ನ ಹತ್ರನೂ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೆಲವರು ಓಡಿದಾಗ ನಿಮಗೆ ಇದನ್ನು ಕಂಟಿನ್ಯೂ ಮಾಡಿದರೆ ಮೊಣಕಾಲು ನೋವು

0: ಯಾವ ತರ ಇದೆ ಅಂದ್ರೆ ಅವರು ಅದನ್ನ ಕಂಟಿ ಅವರು ಅವರ ಜೀವನ ಶೈಲಿ ಏನು ಸ್ಪೋರ್ಟ್ಸ್ ಅಂತ ಹೇಳಿದೆ ಅದು ಅವರ ಜೀವನ ಶೈಲಿ. ನಮ್ಗೆ ಅದು ಜೀವನ ಶೈಲಿ ಅಲ್ಲ, ಇನ್ನೂ ನಾವು ಅಷ್ಟು ಮುಂದೆ ಹೋಗಿಲ್ಲ. ಇನ್ನು ಮುಂದೆ ಏನಾಗುತ್ತೆ ಅಂದ್ರೆ ಜನರು ಚೇಂಜ್ ಆಗ್ತಾರೆ. ಬಟ್ ಯಾರಾದರೂ ಎನ್ಸ್ಕೊಂಡ್ರೆ ನಾನು 6 ತಿಂಗಳಲ್ಲಿ ನಾನು ವರ್ಕೌಟ್ ಮಾಡಿ ನಿಲ್ಸೋದ್ರಿಂದ ದಪ್ಪ ಆಗ್ತಾನೆ ಅಂದ್ರೆ ಅವನ ಇಂಟೆನ್ಷನ್ ಏನು ಅಂತ ನನಗೆ ಡೌಟ್ ಇದೆ. ಸೊ ದಪ್ಪ ಆಗುವಂಥದ್ರ ಬಗ್ಗೆ ತಲೆ ಕೆಡಿಸ್ಕೋಬಹುದು. ಮತ್ತೆ 6 ತಿಂಗಳು ಯಾರಾದರೂ ಮಾಡಿದ್ರೆ ಡೆಫಿನೆಟ್ಲಿ ದೇರ್ ಇಸ್ ಎ ರಿಸಲ್ಟ್, ಒಂದು ಸ್ವಲ್ಪ ಆದರೂ ರಿಸಲ್ಟ್ ಸಿಗುತ್ತೆ. ಸೊ ಅದಕ್ಕೆ ದಟ್ ಕ್ಯಾನ್ ಬಿ ಅ ಮೋಟಿವೇಶನ್, ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಐ ಥಿಂಕ್ ಪೀಪಲ್ ಶುಡ್ ಥಿಂಕ್.
1: ಈಗ ಮೋಟಿವೇಶನ್ ಅಂತ ವಿಚಾರಕ್ಕೆ ಬಂದರೆ ಸಿನಿಮಾಗಳನ್ನು ನೋಡಿ ಹಲವಾರು ಯಂಗ್ಸ್ಟರ್ಸ್, ನಾವು ಹಲವಾರು ಸೆಲೆಬ್ರಿಟಿಗಳ ಹೆಸರನ್ನು ತಗೊಳ್ತಾರೆ. ಈ ಸೆಲೆಬ್ರಿಟೀಸ್ ಅನ್ನುವಂಥವ್ರು ಅವರದೇ ಫಿಟ್ನೆಸ್ಸಿಗೆ ಮತ್ತು ಅದಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಅವರು ಅಳವಡಿಸ್ಕೊಳ್ತಾರೆ, ಹೆಸರಿಸುವಂಥದ್ದು ಹೆಸರಿಸಲಾಗದಂಥದ್ದು ಕೂಡ ಅಂತ.
0: ಸ್ಟಾರ್ಗಳು ಅಂತ ಒಂದು ಎಕ್ಸಾಂಪಲ್ ಕೊಟ್ರಿ, ಇಲ್ಲ ಫಿಟ್ನೆಸ್ ಇರೋರು ಅಂತ, ಅವರೆಲ್ಲ ಅಲ್ಲಿಗೆ ರೀಚ್ ಆಗಬೇಕಾದ್ರೆ ಅದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾರೆ. ನಾವು ಹೃತಿಕ್ ರೋಷನ್ನು ಇಲ್ಲ ಟೈಗರ್ ಶರಾಫ್ನ ವಿಡಿಯೋದಲ್ಲಿ ನೋಡಿದ ಕೂಡಲೇ 6 ತಿಂಗಳಲ್ಲಿ ನಾನು ಇದನ್ನು ಬಿಲ್ಡ್ ಮಾಡ್ತೀನಿ, ಜಿಮ್ಮಲ್ಲಿ ಬಂದು ಕೇಳ್ತಾರೆ ಸರ್ ಇದು ಮಸಲ್ಸ್ ಬೈಸಿಪ್ಸ್ ಮತ್ತು ಆ್ಯಬ್ಸ್ 6 ತಿಂಗಳಲ್ಲಿ ಮಾಡ್ಬೋದಾ ಅಂತ. ಇಂಟೆನ್ಷನ್ ಏನು? ಫಿಟ್ನೆಸ್ನ ಕಂಟಿನ್ಯೂ ಮಾಡೋದಕ್ಕೆ ಅಲ್ಲ, ಪೋಸ್ಟರ್ಗೋಸ್ಕರ ಮಾಡ್ತಾ ಇದ್ದೀರಾ. ಅದು ಆ ಪೋಸ್ಟರ್ಗೋಸ್ಕರ ಮಾಡಿ ಇದನ್ನೇ ಮೇಂಟೈನ್ ಮಾಡೋಣ ಅಂತ ಅವ್ರಿಗೆ ಅನಿಸಿದ್ರೆ ಇಟ್ ಈಸ್ ಗುಡ್ ಫಾರ್ ಅ ಲಾಂಗ್ ಟರ್ಮ್ ಬೆನಿಫಿಟ್ ಪಾಯಿಂಟ್ ಆಫ್ ವ್ಯೂ. ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಂಡು ಅದನ್ನು ಮಾಡೋದ್ರಿಂದ ಅರ್ಥ ಇಲ್ಲ. ಮತ್ತು ಯಾರಾದರೂ ಎನಿಸಿದ್ರೆ ಬಾಡಿಯನ್ನು, ಸಿ ಇಂಟೆಲಿಜೆನ್ಸ್ ಕ್ಯಾನ್ ಬಿ ಯೂಸ್ಡ್ ಬೈ ಯುವರ್ ಐ ಕ್ಯೂ, ಬಟ್ ಫಿಸಿಕಲ್ ಇದೆಯಲ್ಲ ಅದರಲ್ಲಿ ನೀವು ಶಾರ್ಟ್ ಕಟ್ ನೋಡ್ಲಿಕ್ಕಾಗಲ್ಲ, ಖಂಡಿತವಾಗಿಯೂ ಆಗಲ್ಲ. ನಾನು SDM ಗ್ರೌಂಡಲ್ಲೇ ನೋಡಿದ್ದೇನೆ, ಸ್ಟೂಡೆಂಟ್ಸ್ ಒಳ್ಳೆ ಸ್ಪೋರ್ಟ್ಸಲ್ಲಿ ರಿಸಲ್ಟ್ ತರಬೇಕು ಅಂದರೆ ಬೆಳಿಗ್ಗೆ ಸಂಜೆ ಅವರು ಬೆವರು ಉಳಿಸಬೇಕು, ಇಲ್ಲ ಅಂದರೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಹೋದಾಗ ವಿನ್ನರ್. ಬಟ್ ಜನ ಏನು ನೋಡ್ತಾರೆ ಅಂದರೆ ಅವನ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ನ ಮೆಡಲ್ಗಳನ್ನು ಮಾತ್ರ ನೋಡ್ತಾರೆ, ಹೃತಿಕ್ ರೋಷನ್ ಪೋಸ್ಟರಲ್ಲಿ ಮಾತ್ರ ನೋಡ್ತಾರೆ, ಇಲ್ಲ ಅಂದರೆ ಯಾರೋ ಒಬ್ಬ ಹಾಕಿ ಪ್ಲೇಯರು ಇಲ್ಲ ಕ್ರಿಕೆಟ್ ಪ್ಲೇಯರು ಅವನ ಫೈನಲ್ ರಿಸಲ್ಟ್ನ ಮಾಡ್ತಾ ನೋಡ್ತಾರೆ. ಅವನ ಹಾರ್ಡ್ ವರ್ಕ್ ಏನಿದೆ, ಅವನು ಎಷ್ಟು ಡೆಡಿಕೇಶನ್ ಆಗಿದ್ದ, ಅವನು ಅದಕ್ಕೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ದಾನೆ ಅದನ್ನು ತಿಳ್ಕೊಳ್ಬೇಕೇ ವಿನಃ ಫೈನಲ್ ರಿಸಲ್ಟ್ ನೋಡುವಂಥದ್ದು ಬರೀ ಮಜಾಕ್ಕೋಸ್ಕರ. ಬಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಹಾರ್ಡ್ ವರ್ಕ್ ಬಿಹೈಂಡ್ ದಟ್, ಆವಾಗ ಅದನ್ನು ಹೆಚ್ಚು ಮಾಡಬಹುದು.
1: ಇತ್ತೀಚಿನ ಹಲವಾರು ಬೆಳವಣಿಗೆಗಳು ಎಲ್ಲರಿಗೂ ಗೊತ್ತೇ ಇದೆ. ಒಂದು ಮೈಂಡಿಗೆ ಒಂದು ಪರ್ಸೆಪ್ಷನ್ ಏನಿದೆ ಅಂತ ಹೇಳಿದ್ರೆ, ನಾನು ಅತಿಯಾದ ಜಿಮ್ ಮಾಡೋದ್ರಿಂದ ಅಥವಾ ನಾನು ಜಿಮ್ಮಿಗೆ ಸೇರಿರೋದ್ರಿಂದ ನನಗೆ ಏನಾದರೂ ಹೆಚ್ಚು ಕಮ್ಮಿಗಳಾಗ್ಬೋದು. ಇತ್ತೀಚಿನ ಹಲವಾರು ಸೆಲೆಬ್ರಿಟೀಸ್ಗಳಿಗೆ ಆದಂಥ ಒಂದು ವಿಚಾರವನ್ನು ಕೂಡ ನೋಡಿದರೆ, ಯಂಗ್ಸ್ಟರ್ಸ್ ಜಿಮ್ಮಿಗೆ ಹೋಗಲಿಕ್ಕೆ ಹೆದರ್ತಾ ಇದ್ದಾರೆ ಅಥವಾ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟೀಸಲ್ಲಿ, ನಮ್ಮ ದೇಹಕ್ಕೆ ಬೇಕಾದಂಥ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಹೆದರ್ತಾ ಇದ್ದಾರೆ.
0: ಇದರ ಬಗ್ಗೆ ಖಂಡಿತವಾಗಿಯೂ ತುಂಬ ಒಂದು ಕುತೂಹಲ ಮತ್ತು ಭಯನೂ ಇದೆ, ಮತ್ತು ಕೆಲವುಗಳಿಗೆ ಪ್ರಶ್ನೆಗಳು ಇದೆ. ನಾನು ಇದರ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದೀನಿ, ಯಾಕಂದರೆ ನಾನು ನನ್ನ ಏಜ್ ನಾನು ಲೇಟ್ ಆಗಿ ಶುರು ಮಾಡಿದ್ದು ನನ್ನ ಫಿಟ್ನೆಸ್ಸನ್ನು. ಅಫ್ಕೋರ್ಸ್ ಸ್ಕೂಲಲ್ಲಿತ್ತು, ಅದರ ನಂತರ ನನ್ನ ಮೊಣಕಾಲು ಆಪರೇಷನ್ ಆದಮೇಲೆ ನಾನು ಅದನ್ನು 32-33 ವರ್ಷದಲ್ಲಿ ಶುರು ಮಾಡಿರೋದು. ನನಗೂ ನನ್ನ ಮನೆಯಲ್ಲಿ ಹೇಳ್ತಾರೆ ಜಾಸ್ತಿ ಓಡಬೇಡ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಏನೋ ಫಿಸಿಕಲ್ ಡ್ಯಾಮೇಜ್ ಆಗ್ಬೋದು. ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿನ ನಿಮ್ಮ ಲಿಮಿಟಲ್ಲಿರಬೇಕು, ಮತ್ತು ನಿಮಗೆ ನಿಮ್ಮ ಬಾಡಿ ಬಗ್ಗೆ ಗೊತ್ತಿರಬೇಕು. ನನಗೆ ಈಗ ಆಯಾಸ ಆಯಿತು, ಸುಸ್ತಾಯಿತು ಅಂದರೆ ಹೋಗಿ ಪುಶ್ ಮಾಡಬಾರ್ದು. ಏನಕ್ಕೆ ಅಂದರೆ ಇದರಲ್ಲಿ 3-4 ಕ್ರೈಟೀರಿಯಾ ಹೇಳಲಿದೆ. ಒಂದು, ನಿಮ್ಮ ಪ್ರಾಯ ಮತ್ತು ನಿಮ್ಮ ಬಾಡಿ, ಅದೆರಡು ಕೇಳತ್ತ. ಈಗ ನಾನು 40ರಲ್ಲಿ ಹೋಗಿ ಒಂದು ಮ್ಯಾರಥಾನ್ ಓಡಿ ನೆಕ್ಸ್ಟ್ ಡೇ ಇನ್ನೊಂದು ಮ್ಯಾರಥಾನ್ ಓಡೋದು, ಅದು ಓಡ್ಬೋದು ಬಟ್ ಪರ್ಫಾರ್ಮೆನ್ಸ್ ಮೇ ಬಿ ವೆರಿ ಲೋ, ಲೋ ರಿಕವರಿ, ನನಗೆ ಏನು ನನ್ನ ಮಸಲ್ಗಳಿಗೆ ಸುಸ್ತಾಗಿರುತ್ತೆ, ಅವಳು ನೆಕ್ಸ್ಟ್ ಡೇಗೆ ರೆಡಿ ಇರೋದಿಲ್ಲ. ಅದೇ ಥರ ಜಿಮ್ಮು ಆಗಲಿ ಬೇರೆ ಯಾವುದೇ, ನಿಮಗೆ ಅದನ್ನು ತಗೊಳ್ಳಿಕ್ಕೆ ಶಕ್ತಿ ಇದೆಯಾ ಅಂತ ಹೇಳುವಂಥದ್ದು 1. ಸೆಕೆಂಡ್ ಏನು ಅಂದರೆ, ಮೆಡಿಕಲ್ ಟೆಸ್ಟ್ ಅಂತ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್. ನೀವು ಎಕ್ಸ್ಟ್ರೀಮ್ ಸ್ಪೋರ್ಟ್ಸ್ ಮಾಡ್ತೀರಿ ಅಂತಾದರೆ, ನೀವು ರೆಗ್ಯುಲರ್ ರನ್ನರ್ ಅಂತಾದರೆ, ವರ್ಷದಲ್ಲಿ ಒಂದು ಸರ್ತಿ ಫುಲ್ ಬಾಡಿ ಚೆಕಪ್ ನಾನು ಮಾಡಿಸ್ತೀನಿ. ಆ್ಯಕ್ಚುಲಿ ನನಗೆ ಕೂಡ ನನ್ನ ಹಾರ್ಟ್ ಬೀಟ್ ವೇರಿಯೇಷನ್ ಇದೆ, ಬಟ್ ಡಾಕ್ಟರ್ಸ್ ಯಾವಾಗ ನಾನು ಎಥ್ಲೆಟ್ ಅಂತ ಹೇಳ್ತೀನಿ, ಅವ್ರು ಹೇಳ್ತಾರೆ ಎಥ್ಲೆಟ್ಗೆ ದಿಸ್ ಹಾರ್ಟ್ ಈಸ್ ನಾರ್ಮಲ್, ಆರ್ ಯುವರ್ ಲಿವರ್ ಆಗಿರ್ಬೋದು, ಬೇರೆ ಪಾರ್ಟ್ಸ್ ಆರ್ ಯುವರ್ ನೀ ಆಗಿರ್ಬೋದು, ಫುಟ್ ಆಗಿರ್ಬೋದು, ಎನಿ ಗೋಯಿಂಗ್ ಟು ಅ ಡಾಕ್ಟರ್ ಈಸ್ ಆಲ್ವೇಸ್ ಬೆಟರ್. ಹಾಗೆ ಅಂತ ಹೆದ್ರಿ ಮನೆಯಲ್ಲೂ ಸಿ ನಡ್ಕೊಂಡು ಹೋಗೋವನಿಗೂ ಹಾರ್ಟ್ ಅಟ್ಯಾಕ್ ಹಾಕ್ಬೋದು, ಬೈಕ್ ಬಿಡುವವನಿಗೂ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅವನು ಜಿಮ್ಮಿಗೆ ಹೋಗಿಬಿಡ್ಬೋದು. ಬಟ್ ಜಿಮ್ ಮಾಡ್ತಾ ಆಗಲಿಕ್ಕಿಲ್ಲ, ಅದು ನಡ್ಕೊಂಡು ಹೋದಾಗ ಅವನಿಗೆ ಏನು ಹೇಳ್ತಾರೆ ಅಂದರೆ ಸಿಕ್ಕಾಪಟ್ಟೆ ಹೆವಿ ಜಿಮ್ ಮಾಡ್ತಿದ್ದ, ಇಲ್ಲ ನಾಳೆ ನನಗೆ ಏನಾದರೂ ಹೆಚ್ಚು ಕಮ್ಮಿ, ಮಹೇಶ್ ಸಿಕ್ಕಾಪಟ್ಟೆ ಓಡ್ತಿದ್ದ. ಬಟ್ ಅದಕ್ಕೂ ನನಗೆ ಆಗಿರೋ ಫಿಸಿಕಲ್ಗೂ ಖಂಡಿತ ಸಂಬಂಧವೇ ಇರೋದಿಲ್ಲ. ಆ್ಯಕ್ಟಿವಿಟಿ ಆಗ್ತಾ ಇದ್ದಾಗ ಏನಾದರೂ ಆದರೆ ಅದರ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕು. ಯಾಕೆ ಅಂದರೆ ಒಂದು ಓಡ್ತಾ ಇದ್ದಾಗ ಅನ್ಈಸಿನೆಸ್ ಫೀಲ್ ಆಯಿತು, ಇಲ್ಲ ಏನೋ ಒಂದು ಹೆಡ್ಡೇಕ್ ಆಯಿತು, ವಾಮಿಟ್ ಆಯಿತು ಅಂದರೆ ವಿ ಶುಡ್ ನಾಟ್ ಫೋರ್ಸ್ ಅವರ್ ಬಾಡಿ, ಅದನ್ನು ಮತ್ತೇನು ನಾವು ಸ್ಟ್ರೆಸ್ ಮಾಡಿ ಹೋಗುವಂಥದ್ದು ಸರಿಯಲ್ಲ. ಇದು ನನ್ನ ಅನಿಸಿಕೆ. ಮೆಡಿಕಲ್ ಮತ್ತು ನಮ್ಮ ಲಿಮಿಟ್ಸ್ ಇದು ಎರಡೂ ಗೊತ್ತಿರಬೇಕು. ಅದರಿಂದ

0: ಕಿರಿಕಿರಿ, ನಾನು ಫಿಸಿಕಲ್ ಆಕ್ಟಿವಿಟಿಯೇ ಮಾಡೋದಿಲ್ಲ, ಇಲ್ಲ ಇದು ನನಗೆ ಹೆಲ್ಪೇ ಆಗೋದಿಲ್ಲ, ಅದು ಖಂಡಿತ ತಪ್ಪು ಅಂತ ನನ್ನೊಂದು ಅನಿಸಿಕೆ.
1: ಮುಂದಿನದಾಗಿ, ಈಗ ನಮ್ಮ ದಿನಚರಿ ನೋಡಿದಾಗ ಬೆಳಿಗ್ಗೆಯಿಂದ ಫುಲ್ಲಿ ಆಕ್ಯುಪೈ ಆಗಿರ್ತವೆ ಮನೆಯಲ್ಲಿ ಅಂತೇಳಿ, ಆದರೂ ಏನೆಲ್ಲ ಒಂದು ವ್ಯಾಯಾಮಗಳನ್ನು ಅಂತೇಳಿ ಅವನು ರೂಢಿಸಿಕೊಳ್ಬೋದು?
0: ಇದರಲ್ಲಿ ಎರಡಿದೆ. ಒಂದು, ನನಗೆ ಟೈಮ್ ಇಲ್ಲ ಅಂತ ಹೇಳುವಂಥದ್ದು ಅದೊಂದು ಎಕ್ಸ್ಕ್ಯೂಸ್ ಅಂತ, ಕನ್ನಡದಲ್ಲಿ ಅದಕ್ಕೆ ಏನು ಶಬ್ದ ಅಂತ ಗೊತ್ತಿಲ್ಲ ನನಗೆ, ಅದೊಂದು ಏನು ಅಂದರೆ ತಪ್ಪಿಸ್ಕೊಳ್ಳುವಂಥದ್ದು ಅಷ್ಟೇ. ಖಂಡಿತ ನಿಮ್ಮ ದಿನಚರಿಯಲ್ಲಿ 30 ನಿಮಿಷಕ್ಕೆ ಖಂಡಿತ ಟೈಮ್ ಇದೆ. ನೀವು ಎಷ್ಟೇ ಬ್ಯುಸಿ ಆಗಿರ್ಬೋದು, ನೀವು ಏನೇ ಆಗಿರ್ಬೋದು, ಬೆಳಿಗ್ಗೆ ಸಂಜೆಯಲ್ಲಿ ಮಾಡ್ಕೊಳ್ಬೋದು. ಅದು ನಿಮ್ಮ, ಈಗ ನಿಮಗೆ ಏನು ಬೇರೆ ಆ್ಯಕ್ಟಿವಿಟಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನಾವು ಟೈಮ್ ಮಾಡ್ಕೊಳ್ಳಲ್ವ, ಅದೇ ಥರ ಫಿಸಿಕಲ್ ಫಿಟ್ನೆಸ್ ಕೂಡ. ಬಟ್ ನೀವು ಮನೆಯಲ್ಲೇ ಮಾಡ್ಕೋಬೇಕು. ನನಗೆ ಹೊರಗೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಸೂರ್ಯ ನಮಸ್ಕಾರಗಳನ್ನು ತೆಗೆದ್ರೆ, ನೀವು 100 ಸೂರ್ಯ ನಮಸ್ಕಾರ ಮಾಡಿದರೆ ನಿಮಗೆ ಆ ದಿನದಲ್ಲಿ ಏನು ಮಾಡಬೇಕಾಗಿಲ್ಲ, ಬಿಕಾಸ್ ಅದು ನಿಮ್ಮ ಎಲ್ಲ ಬಾಡಿಯ ಪಾರ್ಟ್ಸ್ಗಳಿಗೂ ಇಟ್ ಬ್ಲಡ್ ಸರ್ಕ್ಯುಲೇಷನ್ನ ಕೊಟ್ಟು ಅದು ನಿಮಗೆ ಇಟ್ ವಿಲ್ ಗಿವ್ ಅ ಗುಡ್ ರಿಸಲ್ಟ್ ನಿಮ್ಮ ಮಸಲ್ಸ್ಗೆ. ಸೆಕೆಂಡ್ ಏನು ಅಂದರೆ, ನಿಮಗೆ ಮನೆಯಲ್ಲೇ ಸಿಟ್ಅಪ್ಸ್ ಮಾಡುವಂಥದ್ದು, ನಾವು ಬಸ್ಕಿಗಳು ಅಂತ ಹೇಳ್ತಿದ್ದೇವೆ ಊರಲ್ಲಿ, ಇದು ದಿಸ್ ಈಸ್ ಆಲ್ಸೋ ವಿಲ್ ಹೆಲ್ಪ್. ಮತ್ತು ನೀವು ಯೋಗ ಆಗಿ ಬಸ್ಕಿಗಳಾಗಿರ್ಬೋದು, ಇಲ್ಲ ಅಂದರೆ ನೀವು ಪುಷಪ್ಸ್ ಅಂತ ಮಾಡುವಂಥದ್ದು. ಏನೂ ಇಲ್ಲ ಅಂದರೆ ಮನೆಯಲ್ಲಿ ಒಂದು 1/2 ಗಂಟೆ ಕೆಲಸ ಮಾಡಿ, ಅಂದರೆ ಬಾವಿಯಿಂದ ನೀರು ಎಳ್ದಾಕೋ, ಪಂಪ್ ಇದ್ದರೂ ಪಂಪ್ ಆನ್ ಮಾಡಬೇಡಿ, ನೀರು ಹೇಳಿ ಸೇದಬೇಕು, ಡೈಲಿ ಸೇದಬೇಕು. 100 ಕೊಡಪನ ಸೇದಿ ಬಾವಿಗೆ ಹಾಕಿ, ಏನಾಗೋದಿಲ್ಲ, ಬಾವಿಯೇ ಇಲ್ಲ ಗಿಡಗಳಿಗೆ ಹಾಕಿ. ಸೊ ಮನೆಯಲ್ಲಿ ಕೆಲಸ ಮಾಡೋದು, ಈಗ ನನಗೆ ಕೋವಿಡ್ ಟೈಮಲ್ಲಿ ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಆಗಲಿಲ್ಲ, ನಾನು ಮನೆಯಲ್ಲೇ ಮಾಡ್ಕೋತಿದ್ದೆ. ಅದಕ್ಕೆ ಇವತ್ತೇನು ಅಂದರೆ ಇಕ್ವಿಪ್ಮೆಂಟ್ಗಳು ತುಂಬ ಇದೆ ಮನೆಯಲ್ಲಿ ಮಾಡೋದಕ್ಕೆ, ಕೆಲಸ ಕೂಡ ಒಂದು ಥರದ ಎಕ್ಸಸೈಸೇ. ಸೊ ಒಂದು 30 ನಿಮಿಷ ಮನೆಯಲ್ಲಿ ಮಾಡಿದರೆ ಐ ಥಿಂಕ್ ಯಾರು ಬೇಕಾದರೂ ಎಕ್ಸಸೈಸ್ ಮಾಡ್ಬೋದು, ಮಕ್ಕಳಿಂದ ಹಿಡಿದು ದೊಡ್ಡವ್ರ.
1: ಈಗ ಇನ್ನೊಂದು ಮಾತಿದೆ ಏನು ಅಂತೇಳಿದ್ರೆ, ನಾನು ಅನ್ನ ತೊಗೊಂಡ್ರೆ ದಪ್ಪ ಆಗ್ತಾನೆ, ಚಾಟ್ ಐಟಮ್ಸ್ಗಳು ತಿಂದರೆ ದಪ್ಪ ಆಗ್ತಾನೆ, ಇಲ್ಲ ಕೆಲವೊಂದು ಸ್ವೀಟ್ಸ್ಗಳನ್ನು ತಿಂದರೆ ನನಗೆ ಹೆವಿ ಬಾಡಿ ಬಂದಾಗೆ ಆಗ್ತದೆ. ಸೊ ಈಗ ಒಂದು ವ್ಯಾಯಾಮ ಮಾಡುವವನಿಗೆ ಒಂದು ನಾರ್ಮಲ್ ಫುಡ್ ಅಂತೇಳಿದರೆ ಹೇಗೆ ಇರಬೇಕು?
0: ಈಗ ಇದು ಈ ಆಹಾರದ ವಿಷಯ ಏನು ಅಂದರೆ ಬಹಳ ಇಂಪಾರ್ಟೆಂಟ್. ವರ್ಕೌಟ್ ಎಕ್ಸಸೈಸ್ಗಿಂತಲೂ ಆಹಾರ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟೋ ಜನ ತುಂಬ ಎಕ್ಸಸೈಸ್ ಮಾಡದೆ ಆಹಾರ ಕಂಟ್ರೋಲ್ ಮಾಡಿಕೊಂಡು ಅವರ ಹೆಲ್ತನ್ನು ಮೇಂಟೈನ್ ಮಾಡಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ನಾವು ಏನು ಅಂದರೆ, ನಮಗೆ ಒಂದು ನಮಗೆ ರೈಸ್ ತುಂಬ ಇಷ್ಟ, ನಾವು ನಮ್ಮ ಬೇಸಿಕ್ ಫುಡ್ ಅದು. ಸೆಕೆಂಡ್ ಏನು ಅಂದರೆ, ನಮಗೆ ಕಂಟ್ರೋಲ್ ಕಮ್ಮಿ, ಎಲ್ರಿಗೆ ಅಂತ ಹೇಳಲ್ಲ, ಐ ಕ್ಯಾನ್ ಸೇ 60% ಆಫ್ ಪೀಪಲ್ ನಮಗೆ ಹೊಟ್ಟೆಗೆ ಎಷ್ಟು ಬೇಕು ಅಲ್ಲ, ನಮಗೆ ನಾಲಿಗೆಗೆ ರುಚಿ ಎಷ್ಟಿದೆ ಅಷ್ಟು ತಿನ್ನುವಂಥದ್ದು. ಸೊ ಅದು ನನ್ನ ಲೆಕ್ಕದಲ್ಲಿ, ನಾನು ಬೇರೆ ಒಂದು 30 ಕಂಟ್ರಿಗಳನ್ನು ತಿರುಗಿದ್ದೇನೆ. ಆ ಕಂಟ್ರಿಗಳಲ್ಲಿ ಯಾರೆಲ್ಲ ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ಇದೆಯೋ, ಇಲ್ಲ ನಾರ್ಮಲ್ ಫಾರ್ ಎಕ್ಸಾಂಪಲ್ ಜಪಾನ್ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಇವರೆಲ್ಲ ಏನು ಅಂದರೆ ಎಷ್ಟು ಬೇಕು ಅಷ್ಟೇ ತಿನ್ನುವಂಥದ್ದು. ಫುಡ್ ತುಂಬ ಇಂಪಾರ್ಟೆಂಟ್ ರೋಲ್, ತುಂಬ ತುಂಬ ತುಂಬ ಇಂಪಾರ್ಟೆಂಟ್. ಈಗ ಈ ಫುಡ್ ತುಂಬ ಎಕ್ಸ್ಟ್ರೀಮ್ ಎಕ್ಸಸೈಸ್ ಮಾಡೋವ್ರಿಗೂ, ನಾರ್ಮಲ್ ಎಕ್ಸಸೈಸ್ ಮಾಡೋದ್ರಿಗೆ ಎಕ್ಸಸೈಸ್ ಮಾಡೋದವ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಇದೆ. ಈಗ ನಾವೆಲ್ಲ ಎಕ್ಸ್ಟ್ರೀಮ್ ಎಕ್ಸಸೈಸ್ ಮಾಡಿದಾಗ ನಾವು ಯಾವುದರ ಬಗ್ಗೆಯ ಒಂದು ಫುಡ್ಡಿಗೆ ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲ ತಿನ್ನುವಂಥವೆ, ಸ್ವೀಟ್ಸ್ ತಿಂತೇವೆ, ಎಲ್ಲ ತಿಂತೇವೆ. ಬಟ್ ನಮಗೆ ಇವೆಂಟ್ಗಳಿಗೆ ಹತ್ತಿರ ಇದ್ದಾಗ ನಾವು ಕೆಲವು ಫುಡ್ಗಳನ್ನು ಕಟ್ ಡೌನ್ ಮಾಡ್ತೇವೆ. ನಾವೇನು ಹೇಳ್ತೇವೆ ಅಂದರೆ, ಇದರಲ್ಲಿ ದಪ್ಪ ಪದಾರ್ಥಗಳು ಅಂದರೆ ಫ್ಯಾಟ್, ಕ್ಯಾಲರೀಸ್, ಇದನ್ನೆಲ್ಲ ಕಂಟ್ರೋಲ್ ಮಾಡ್ತೇವೆ. ಬಟ್ ನಾರ್ಮಲ್ ಲೈಫಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ಥಿಂಕಿಂಗ್, ನಾನು ನನ್ನ ಫ್ಯಾಮಿಲಿ ಇಲ್ಲ ನನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರಿಗೆ ಏನು ಹೇಳೋದು ಅಂದರೆ, ಹಸಿವನ್ನು ನೀಗಿಸೋದಕ್ಕೆ ಮಾತ್ರ ತಿನ್ನಿ, ರುಚಿ ಇದೆ ಅಂತ ತಿನ್ನಬೇಡಿ. ಯಾಕಂದರೆ ನಾನು 1 ದೋಸೆ ತಿನ್ನುವಲ್ಲಿ 5 ದೋಸೆ ತಿನ್ನಲಿಕ್ಕೆ ಕೆಪಾಸಿಟಿ ಇದೆ. ಅದರಿಂದ ಏನಾಗುತ್ತೆ, 1 ದೋಸೆಯಲ್ಲಿ ಹೊಟ್ಟೆ ತುಂಬುತ್ತದೆ, ಇನ್ನೊಂದು 1/2 ಗಂಟೆ ಇಲ್ಲ 2 ಗಂಟೆ ಆದಮೇಲೆ ಇನ್ನೊಂದು ಸ್ವಲ್ಪ ಏನಾದರೂ ತಿನ್ನಿ, ಏನು ತೊಂದರೆ ಇಲ್ಲ. ಸೊ ಈ ಫುಡ್ ಹ್ಯಾಬಿಟ್ಸ್ ಅಂತ ಹೇಳುವಂಥದ್ದು ನನ್ನ ಲೆಕ್ಕದಲ್ಲಿ ಫಿಟ್ನೆಸ್ಗಿಂತಲೂ ತುಂಬ ತುಂಬ ತುಂಬ ಇಂಪಾರ್ಟೆಂಟ್. ದಿಸ್ ಇಸ್ ಮೈ ಒಪಿನಿಯನ್.
1: ಸರ್, ಈಗ ಅದೇ ಇನ್ನೊಂದು ಆಹಾರ ವಿಷಯಕ್ಕೆ ಅಂತೇಳಿ ಬಂದಾಗ, ಈಗ ನಾರ್ಮಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ಬೋದು, ಇಲ್ಲ ಕಾಮನ್ ಪರ್ಸನ್ಸ್ ಇರ್ಬೋದು, ಈಗ ಕಾಮನ್ ಪರ್ಸನ್ಸ್ ಹೇಳಿದರೆ ಒಂದು ಡೈಲಿ ವರ್ಕೌಟ್ ಮಾಡುವವರು, ಇವರಿಗೆ ಹಸಿ ಪದಾರ್ಥಗಳು ಎಷ್ಟು ತಿನ್ಬೋದು, ಅಂದರೆ ಎಷ್ಟು ದಿವಸದ ತಿನ್ಬೋದು, ಅದೇ ರೀತಿ ಈ ಅನ್ನ ಅಂತೇಳಿ ಬಂದರೆ ಎಷ್ಟು ದಿವಸ ತಿನ್ನಬೇಕು?
0: ಇದರಲ್ಲಿ ಏನು ಅಂದರೆ, ಈ ಎಲ್ಲ ಫುಡ್ಗಳಲ್ಲಿ ಏನಿದೆ ಅಂತ ಅಂಶಗಳು, ಫಾರ್ ಎಕ್ಸಾಂಪಲ್ ಕ್ಯಾಲರಿ ಎಷ್ಟಿದೆ, ಫ್ಯಾಟ್ ಕಂಟೆಂಟ್ ಎಷ್ಟಿದೆ, ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ, ಇದು ಇಂಪಾರ್ಟೆಂಟು. ನೀವು ಏನು ತಿಂತೀರಾ ಅಂತ ಹೇಳುವಂಥದ್ದು, ಈಗ ರೈಸ್ ತಿಂದರೆ ಇಟ್ ಇಸ್ ಅ ವೆರಿ ಹೈ ಕಾರ್ಬೋಹೈಡ್ರೇಟ್ಸ್ ಇದೆ. ಅದು ಏನು, ನೀವು ಅದನ್ನು ಕರೆಕ್ಟ್ ವರ್ಕೌಟ್ ಮಾಡಿಲ್ಲ ಅಂದರೆ ಇಟ್ ವಿಲ್ ಟರ್ನ್ ಟು ಫ್ಯಾಟ್. ಓಕೆ. ಸೊ ಇದು ಇಂಪಾರ್ಟೆಂಟ್, ಇದನ್ನು ಗೊತ್ತಿರಬೇಕು. ನಾನು ತಿಂತ ಇದ್ದಾಗ ಏನು ತಿಂತ ಇದ್ದೀನಿ, ಎಷ್ಟು ತಿಂತ ಇದ್ದೀನಿ. ಫಾರ್ ಎಕ್ಸಾಂಪಲ್, ಮಧ್ಯಾಹ್ನದ ಹೊತ್ತು ರೈಸ್ ಸ್ವಲ್ಪ ಆದರೂ ತಗೊಂಡ್ರೆ ಇಡೀ ದಿನದಲ್ಲಿ ತುಂಬ ಒಳ್ಳೆಯದು. ಸೊ ಏನಕ್ಕೆ ಅಂದರೆ, ನೀವು ಮಧ್ಯಾಹ್ನ ನಂತರ ಕೆಲಸ ಮಾಡ್ತೀರಾ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋ ಚಾನ್ಸಸ್ ಇದೆ, ಮಾಡದೇ ಇರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ರೈಸ್ ಏನು ಅಂದರೆ ಇಟ್ ವಿಲ್ ಕೀಪ್ ಯು ಆನ್ ಫಾರ್ ಅ ಲಾಂಗರ್ ಟೈಮ್. ಈಗ ನನ್ನ ದಿನಚರಿ ಆ ಥರ, ಬೆಳಿಗ್ಗೆ ನಾನು ತಿಂಡಿ ಎಷ್ಟು ಬೇಕಷ್ಟೇ ಮಾಡೋದು, 11 ಗಂಟೆಗೆ ಏನಾದರೂ ತಿಂತೇನೆ. ರಾತ್ರಿ ಫ್ರೂಟ್ಸ್ ತಿಂದು ಮಲಗಿ ನೀವು ಡಿನ್ನರ್ ಮಾಡದಿದ್ರೂ ಓಕೆ, ರೈಸ್ನ ಅವಾಯ್ಡ್ ಮಾಡೋವಂಥದ್ದು ಓಕೆ. ರೈಸ್ ತಿಂದ್ರೂ ಸ್ಮಾಲ್ ಪೋರ್ಷನ್ ಆಫ್ ರೈಸ್ ನೋಡಿ, ನಾವು ಆ್ಯಸ್ ಎ ಇಂಡಿಯನ್ಸ್ ನಾನು ನೋಡಿರೋದನ್ನು ನಮಗೆ ಸ್ಮಾಲ್ ಪೋರ್ಷನ್ ಅಂತ ಗೊತ್ತೇ ಇಲ್ಲ. ಒಮ್ಮೆ ಸಾಂಬಾರಿಗೆ ತಗೊಳ್ಳೋದು, ರಸಮಿಗೆ ತಗೊಳ್ಳೋದು, ಮತ್ತು ಮೊಸರಿಗೆ ತಗೊಳ್ಳೋದು, ಉಪ್ಪಿನಕಾಯಿಗೆ ಒಮ್ಮೆ ತಗೊಳ್ಳೋದು, ಅಂದರೆ ಆಲ್ಮೋಸ್ಟ್ ಒಂದು 2 ಪಾವಿನಷ್ಟು ಅಕ್ಕಿ ಆಯಿತು. 3 ಜನ ಮಾಡುವಷ್ಟು ಊಟ ಒಬ್ಬರು ಮಾಡ್ತೀವಿ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು. ರೈಸ್ ತಿನ್ನೋದ್ರಿಂದ ದಪ್ಪ ಆಗ್ತೀವಿ ಅಂತ ಕಾನ್ಸೆಪ್ಟ್ ಏನಿದೆಯಲ್ಲ, ಬಟ್ ಅಫ್ಕೋರ್ಸ್ ಒಬ್ಬೊಬ್ಬರದ್ದು ಬಾಡಿ ಒಂದೊಂದು ಥರ ಇದೆ, ಕೆಲವರಿಗೆ ಚಪಾತಿ ತಿಂದ್ರೇ ಆಗೋದಿಲ್ಲ ಆ ಥರ. ಬಟ್ ನಾನು ಹೇಳುವಂಥದ್ದು ಏನು ಅಂದರೆ, ಕಮ್ಮಿ ತಿನ್ನಿ ರೈಸ್ನ, ಮಧ್ಯಾಹ್ನದೊಟ್ಟಿಗೆ ಹಸಿವಾದಾಗ ತಿನ್ನಿ, ಬೆಳಿಗ್ಗೆ ಸಂಜೆ ನಾರ್ಮಲ್ ತಿಂಡಿ, ಮತ್ತು ಡಿನ್ನರ್ ಫ್ರೂಟ್ಸ್ ಚಪಾತಿ ತಿಂದರೆ ಗುಡ್. ಬಟ್ ಯಾರು ಎಕ್ಸಸೈಸ್ ಮಾಡದವರು ಲಿಮಿಟಲ್ಲಿ ತಿಂದರೆ ಸಾಕು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್.
1: ಈಗ ಅದೆಲ್ಲ ಆಗಿ ಇನ್ನೊಂದು ಜನಗಳ ಥಿಂಕಿಂಗ್ ಹೇಗಿದೆ ಹೇಳಿದರೆ, ಈಗ ಎಷ್ಟೋ ವರ್ಷದಿಂದ ವ್ಯಾಯಾಮ ಮಾಡ್ತಾ ಇರ್ತಾರೆ ಕೆಲವರು, ನಂದು ಜೀನ್ ಮಾರೆ, ನಾನು ಸಪುರವೇ ಆಗೋದಿಲ್ಲ, ಎಷ್ಟು ವರ್ಕೌಟ್ ಇದ್ದದೆಲ್ಲ ಮಾಡಿ ಆಯಿತು, ಬಟ್ ಅವರ ವೆಯ್ಟ್ ಚೆಕ್ ಮಾಡಿದಾಗ ಒಂದು ವೆಯ್ಟಲ್ಲಿ ವ್ಯತ್ಯಾಸ ಬರ್ತಾ ಇದ್ರು, ಕೆಲವೊಮ್ಮೆ ಅವರ ಫಿಸಿಕಲ್ಲಿ ಅಷ್ಟು ಬದಲಾವಣೆಗಳು ಕಾಣೋದಿಲ್ಲ. ಆಗ ಅವರಿಗೆ ಕನ್ನಡಿಯನ್ನು ನೋಡಿದಾಗ ಕೆಲವೊಮ್ಮೆ ಹಾಗೆ ಅನ್ನಿಸ್ತದೆ, ಇಲ್ಲ ಉಳಿದವರನ್ನು ಸಪುರ ಆದವರನ್ನು ನೋಡಿದ ಕೂಡಲೇ ಕೆಲವರಿಗೆ, ಇಂಥವರಿಗೆಲ್ಲ ಅದು ಕೆಲವೊಮ್ಮೆ ಡಿಮೋಟಿವೇಟ್ ಆಗ್ತದ, ಇಲ್ಲ ಅದಕ್ಕೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಒಂದು ಸಜೆಷನ್?
0: ಸೊ ಇದರಲ್ಲಿ ಏನು ಅಂದರೆ, ಆ್ಯಸ್ ಎ ಇಂಡಿಯನ್ಸ್ ಇದೆಯಲ್ಲ, ಅವರ್ ಮೆಟಬಾಲಿಸಮ್ ಇಸ್ ನಾಟ್ ಗ್ರೇಟ್ ಆ್ಯಸ್ ಈಸ್ಟ್ ಏಷ್ಯಾದವ್ರದ್ದು. ಫಾರ್ ಎಕ್ಸಾಂಪಲ್, ನಿಮಗೆ ಇಂಡೋನೇಷ್ಯಾ, ಮಲೇಷ್ಯಾ, ನಾವು ಸ್ವಲ್ಪ ಅಮೇರಿಕನ್ಸ್ ಮತ್ತು ಯುರೋಪಿಯನ್ಸ್ ಥರ, ನಾವು ತಿಂದರೆ ಚೆನ್ನಾಗಿ ಬೆಳೆದು ಅಗಲವಾಗಿ ದೊಡ್ಡ ದೇಹ. ಬಟ್ ನನ್ನ ಲೆಕ್ಕದಲ್ಲಿ ಜೆನೆಟಿಕಲ್ ಫ್ಯಾಕ್ಟರ್ ಇದೆ, 10-20% ಜೆನೆಟಿಕಲ್ ಫ್ಯಾಕ್ಟರ್ ಇದೆ, 30% ಮೆಟಬಾಲಿಸಮ್ ಇದೆ. ಸೊ 100 ಶೇಕಡ ನಮ್ಮ ಕಂಟ್ರೋಲಲ್ಲಿದೆ. ಫಾರ್ ಎಕ್ಸಾಂಪಲ್, ನನ್ನನ್ನೇ ನೋಡಿದರೆ, ನನ್ನ ಫ್ಯಾಮಿಲಿಯಲ್ಲಿ ಆಲ್ ಆರ್ ಹೆವಿ ವೆಯ್ಟ್ಸ್, ನನ್ನ ಮಾವಂದರು, ನನಗೆ ಆ ಫಿಸಿಕಲ್ ಬಾಡಿ ಇದೆ. ನಾನು 2012 98 ಕೆಜಿ ಆಗಿದೆ, 100ಕ್ಕೆ 2 ಕಮ್ಮಿ, ಆವಾಗ ನಾನು ಡಿಸೈಡ್ ಮಾಡಿರೋದು. ಈಗ ನಾನು 62 ಕೆಜಿ, ಅದನ್ನು ಲಾಸ್ಟು 11 ವರ್ಷದಿಂದ ಮೇಂಟೈನ್ ಮಾಡಿದ್ದೀನಿ. ಸೊ ನೀವು ಎನಿಸ್ಬೋದು, ನಾನು ಮಿರರಲ್ಲಿ ನಿಂತಾಗ ನನಗೂ ಇದೇ ಫೀಲಿಂಗ್ ಬಂದಿತ್ತು, ಬಟ್ ನಾನು ಇವತ್ತು ಚೇಂಜ್ ಆಗಿದ್ದೀನಿ. ಅಫ್ಕೋರ್ಸ್ ವೇರಿಯೇಷನ್ ಆಗ್ತಾ ಇರುತ್ತೆ, ನನಗೆ ರೇಸ್ಗಳಿದ್ದಾಗ, ಇಲ್ಲ ನನಗೆ ಇವೆಂಟ್ಗಳಿದ್ದಾಗ, ಇಲ್ಲ ನನಗೆ ತುಂಬ ಟ್ರಾವೆಲ್ಗಳಿದ್ದಾಗ. ಬಟ್ ನನ್ನ ಮೈಂಡ್ ಏನು ಹೇಳುತ್ತೆ ಅಂದರೆ, ನಾನು ಅದನ್ನು ಹಿಂದೆ ಅಲ್ಲಿಗೆ ತರಬೇಕು. ನನ್ನ ಫ್ಯಾಮಿಲಿ ಬರಲಿ, ನೀವು ನೋಡಿದರೆ ಎಲ್ಲರೂ ಹೆವಿ ವೆಯ್ಟ್ಸೆ, ಬಟ್ ಅದು ತಪ್ಪು. ಯಾರಿಗೂ ವೆಯ್ಟ್ ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ, ಇದು ಬರೀ ಜೆನೆಟಿಕಲ್ ಇದೆ. ಇಲ್ಲ ಅಂತ, ಆ್ಯಸ್ ಎ ಇಂಡಿಯನ್ಸ್ ವಿ ಹ್ಯಾವ್ ಎ ಜೆನೆಟಿಕ್ ಮೆಟಬಾಲಿಸಮ್ ಇಶ್ಯೂ, ಜೆನೆಟಿಕಲ್ ಇಶ್ಯೂ ಕೆಲವು ಫ್ಯಾಮಿಲೀಸಲ್ಲಿ ಇಶ್ಯೂ ಇದೆ, ಅದು ಏನು ಮಾಡಲಿಕ್ಕಾಗಲ್ಲ. ಬಟ್ ವೆಯ್ಟನ್ನು ಮೇಬಿ ದಟ್ ಈಸ್ ಓನ್ಲಿ 5-10% ಆಫ್ ಅವರ್, ಅದು 10% ಇಸ್ ಅ ಬಿಗ್ ಪಾಪ್ಯುಲೇಷನ್, ಖಂಡಿತ ಇಲ್ಲ, 2-3% ಇರ್ಬೋದು. ಮತ್ತೆ ಉಳಿದಿರೋದು ಐ ಥಿಂಕ್ ಇಟ್ ಈಸ್ ಜಸ್ಟ್ ಬಿಕಾಸ್ ವಿ ಡೋಂಟ್ ಮೇಂಟೈನ್.
2: ನಮ್ಮ ಗ್ರಾಮೀಣ ಭಾಗದ ಜನಗಳಿಗೆ ಒಂದು ಕಲ್ಪನೆ ಇದೆ, ಬೇರೆಲ್ಲ ಆಹಾರಗಳನ್ನು ತಗೊಂಡ್ರೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀಳಬಹುದು, ಆದರೆ ನಾನು ಗಂಜಿಯನ್ನು ಮಾತ್ರ ಊಟ ಮಾಡ್ತೇನೆ, ನನಗೆ ಗಂಜಿ ಊಟದಲ್ಲೇ ಎಲ್ಲ ಒಂದು ಬೇಕಾದಂಥ ವಿಟಮಿನ್ಗಳು ಕೂಡ ಸಿಗ್ತದೆ, ನನಗೆ ಬೇರೆ ಯಾವುದೇ ಆಹಾರ ಪದಾರ್ಥಗಳು ಬೇಡ, ನಾನು ಇದನ್ನೇ ಸೇವನೆ ಮಾಡ್ತಾ ಹೋಗ್ತೇನೆ ಅಂತ ಒಂದು ಪರಿಕಲ್ಪನೆ ಇದೆ, ಇದರ ಬಗ್ಗೆ ಏನು ಹೇಳ್ತೀರಾ?
0: ಸಿ, ಗಂಜಿ ಊಟ ನಿಮ್ಮ ಹಸಿವನ್ನು ಕಮ್ಮಿ ಮಾಡ್ತದೆ ಖಂಡಿತ, ಯಾಕಂದರೆ ನಾನು ಗಂಜಿ ಊಟದ ಮಾಡೇ ಬೆಳೆದವನು ಚಿಕ್ಕದ್ರಿಂದ. ಬಟ್ ಅದು ನಿಮಗೆ ನೀವು ಮಾಡೋ ಫಿಸಿಕಲ್ ಆ್ಯಕ್ಟಿವಿಟಿಗೆ ಎಲ್ಲ ಥರದ ಪ್ರೋಟೀನ್ಸ್ಗಳನ್ನು ಕೊಡ್ತದೆ ಅಂತ ಹೇಳದೆ, ಇಲ್ಲ ವೈಟಮಿನ್ಸ್ಗಳನ್ನು ಕೊಡ್ತದೆ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ತಪ್ಪಾಗುತ್ತೆ. ನಿಮಗೆ 100 ವರ್ಷ ಬದುಕ್ತಾರೆ ಗಂಜಿ ತಿಂದು, ಇಲ್ಲ ಅಂತ ಹೇಳಲ್ಲ, ಬಟ್ ವಾಟ್ ಕೈಂಡ್ ಆಫ್ ಲೈಫ್ ಸ್ಟೈಲ್ ಏನಿದೆ ಅವ್ರದ್ದು, ಜಸ್ಟ್ 3 ಹೊತ್ತು ಊಟ ಮಾಡೋದು, ಇಲ್ಲ ಜಸ್ಟ್ ಮನೆಯಲ್ಲೇ ಇರ್ತೀನಿ, ನಾರ್ಮಲಾಗಿ ನಡೀತೀನಿ ಅಂತಿದ್ರೆ ದಿಸ್ ಇಸ್ ನೋ ಎಫೆಕ್ಟ್. ಗಂಜಿ ಊಟ ಮಾಡಿ ಬದುಕಲಿಕ್ಕೆ ಆಗಲ್ಲ ಅಂತೇನಿಲ್ಲ, ಬಟ್ ನಿಮಗೆ ಪ್ರೋಟೀನ್ಸ್ ವೈಟಮಿನ್ಸ್ ಎಲ್ಲ ಸಿಗ್ತದೆ. 60 ವರ್ಷದ ನಂತರ ಯಾವ ಥರದ ರೋಗಗಳು ಬರ್ತವೆ, ಎಲ್ಲಿ ಯಾವ ಥರದ ಮೂಳೆ ವೀಕಾಗ್ತದೆ ಅದು ನಿಮಗೆ ಗೊತ್ತಿರೋದಿಲ್ಲ. ಬಟ್ ಗಂಜಿ ಊಟ ತಪ್ಪು ಅಂತ ನಾನು ಹೇಳೋದಿಲ್ಲ, ಅದರಿಂದ ಏನು ಬೆನಿಫಿಟ್ ಇಲ್ಲ ಅಂತಲೂ ನಾನು ಹೇಳೋದಿಲ್ಲ, ಬಟ್ ಅದು ಸಾಲೋದಿಲ್ಲ ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಎಥ್ಲೆಟ್ ಇದ್ದಾನೆ, ಅವನಿಗೆ ಬರೀ ಗಂಜಿ ಊಟ ಕೊಟ್ಟು ನಾವು ಅವನು ಎಥ್ಲೆಟಲ್ಲಿ ರೇಸ್ ಮಾಡಬೇಕು ಅಂದರೆ ನನ್ನ ಲೆಕ್ಕದಲ್ಲಿ ಅವನಿಗೆ ಒಳ್ಳೆ ಪ್ರೋಟೀನ್ ಕೊಡುವಂತಹ ತರಕಾರಿಗಳನ್ನು ಕೊಡಬೇಕು. ಅವನು ತಿನ್ನಬೇಕಾಗತ್ತೆ, ಯಾಕೆಂದರೆ ಅವನ ಮಸಲ್ಸ್ ಬಿಲ್ಡ್ ಆಗಬೇಕು, ಅವನಿಗೆ ಸಪೋರ್ಟ್ ಮಾಡಬೇಕು. ಸೊ ಇದು ನನ್ನ ಒಪಿನಿಯನ್.
2: ಮತ್ತು ಇನ್ನೊಂದು ವಿಚಾರ, ಗ್ರಾಮೀಣ ಭಾಗದಲ್ಲಿ ಜನಗಳಿಗೆ ಸೌಲಭ್ಯಗಳ ಒಂದು ಕೊರತೆ ಇದೆ. ಈ ಫಿಟ್ನೆಸ್ ವಿಚಾರಕ್ಕೆ ಬಂದಾಗ ಜನಗಳಲ್ಲಿ ಏನು ಅನಿಸ್ತದೆ ಅಂತ ಹೇಳಿದರೆ, ಪೇಟೆಯ ಭಾಗದಲ್ಲಿರೋರಿಗೆ ಬೇಕಾದಷ್ಟು ಸೌಲಭ್ಯಗಳಿದೆ, ಜಿಮ್ ಇದೆ, ಬೇಕಾದಷ್ಟು ಒಂದು ಬೇರೆ ಬೇರೆ ಥರವಾದ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ಗಳಿದೆ. ಹಾಗಿದ್ದಾಗ ಅವರು ಫಿಟ್ನೆಸ್ ಮೇಂಟೈನ್ ಮಾಡೋದು ಈಸಿ ಆಗ್ತದೆ. ನಾವು ಹಳ್ಳಿಯಲ್ಲಿದ್ದೇವೆ, ಹಳ್ಳಿಗಳಲ್ಲಿ ನಮ್ಮ ಹತ್ರ ಫಿಟ್ನೆಸ್ ಮೇಂಟೈನ್ ಮಾಡಲಿಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಹಾಗಿದ್ದಾಗ ನಮಗೆ ಫಿಟ್ನೆಸ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ಹಲವು ಪ್ರಶ್ನೆಗಳಿದೆ.
0: ಬಟ್ ನನ್ನ ಲೆಕ್ಕದಲ್ಲಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಫೆಸಿಲಿಟಿ ಮತ್ತು ಎನ್ವೈರ್ಮೆಂಟ್ ಇದೆಯಲ್ಲ, ಅದು ಅತಿ ಉತ್ತಮವಾದದ್ದು. ಫಾರ್ ಎಕ್ಸಾಂಪಲ್, ಈಗ ನಾನು ಉಜಿರೆಯನ್ನು ನೀವು ಗ್ರಾಮೀಣ ಭಾಗ ಅಂತ ಕನ್ಸಿಡರ್ ಮಾಡ್ತಿರೋ ಗೊತ್ತಿಲ್ವಾ, ಉಜಿರೆಯಲ್ಲಿರೋ ಫೆಸಿಲಿಟಿ ಈಸ್ ಈಕ್ವಲ್ ಟು ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ಗೆ ನೀವು ತಯಾರಾಗ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, SDM ಬ್ಯೂಟಿಫುಲ್ ಆಗಿರೋ ಗ್ರೌಂಡ್ಸ್ ಇದೆ, ನಿಮಗೆ ಟ್ರಯಲ್ ರನ್ ಅಂತ ನ್ಯಾಚುರಲ್ ಎನ್ವೈರ್ಮೆಂಟಲ್ಲಿ. ಇಂಥ ಫೆಸಿಲಿಟಿ ಮತ್ತು ಇಂಥ ಎನ್ವೈರ್ಮೆಂಟ್ ಇವನ್ ಒಬ್ಬ ಸಿಟಿಯಲ್ಲಿ ಆ್ಯಕ್ಚುಲಿ ಹೇಳಿದರೆ, ಜಿಮ್ಗಳು ಬಿಟ್ಟರೆ ನಿಮಗೆ ಯಾವುದೇ ಔಟ್ಡೋರ್ ಆ್ಯಕ್ಟಿವಿಟೀಸ್ನ ಮಾಡೋಕ್ಕಾಗೋದಿಲ್ಲ. ಆಫ್ಟರ್ 7 o'clock ನೀವು ಬೆಂಗಳೂರಲ್ಲಾಗಲಿ, ಮುಂಬೈ ಆಗಲಿ, ಡೆಲ್ಲಿ ಆಗಲಿ ಆಗಲಿ ಓಡೋದು ಇಂಪಾಸಿಬಲ್. ಯು ಕೆನಾಟ್ ಡೂ ಔಟ್ಡೋರ್ಸ್. ಉಜಿರೆ ಅಂತಹ ಗ್ರಾಮೀಣ ಪ್ರದೇಶದಲ್ಲಿ, ಇಲ್ಲ ಮೂಡಿಬಿದ್ರೆ ಅಂತಹ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಫೆಸಿಲಿಟಿ ಖಂಡಿತವಾಗಿಯೂ ತುಂಬ ಅತ್ಯುತ್ತಮ. ಇದು ನಿಮಗೆ ಗ್ರೌಂಡ್ ಇಲ್ಲದಿದ್ದರೂ ನ್ಯಾಚುರಲ್ ಟ್ರೈಲ್ಸ್ ಏನಿದೆ ಅದರಲ್ಲಿ ಓಡಿದರೆ, ಇಲ್ಲ ವರ್ಕೌಟ್ ಮಾಡಿದರೆ, ಐ ಥಿಂಕ್ ದೇರ್ ಆರ್ ಲಾಟ್ ಆಫ್ ಫೆಸಿಲಿಟೀಸ್. ಅದರ ಬಗ್ಗೆ ನನ್ನ ಲೆಕ್ಕದಲ್ಲಿ ಅದು ತಪ್ಪು ಕಲ್ಪನೆ. ಇದು ಮನಸ್ಸಿಗೆ, ಇಟ್ ಈಸ್ ಅ ಮೈಂಡ್ ಬ್ಲಾಕ್ ಅಂತ ಕರಿತೀನಿ ನಾನು. ಇಟ್ ಈಸ್ ನಾಟ್ ಅಬೌಟ್ ಫೆಸಿಲಿಟಿ, ಇಲ್ಲ ವಾತಾವರಣದ ಬಗ್ಗೆ, ಇಲ್ಲ ಇರೋ ಫೆಸಿಲಿಟಿ ಬಗ್ಗೆ ಅಲ್ಲ.
1: ಈಗ ಇನ್ನೊಂದು ಏನಂತ ಹೇಳಿದರೆ, ಈಗ ಕಾಮನ್ ಪರ್ಸೆಪ್ಷನ್ಸ್ ಅಂತೇಳಿ ಒಂದಿದೆ. ಈಗ ನಾನು ಫಿಟ್ನೆಸ್ ಅಂತೇಳಿ ಹೇಳಿದ ಕೂಡಲೇ ಕೆಲವರಿಗೆ ಮೈಂಡ್ ಸೆಟ್ಟಲ್ಲಿ ಬಂದು ಕೂರುವಂಥದ್ದು, ನಂದು ಸಿಕ್ಸ್ ಪ್ಯಾಕೇ ಬರಬೇಕು. ಸೊ ಈ ಥರದ ಜೀವನ ಶೈಲಿ ಕೆಲವರು ಒಗ್ಗಿಕೂಡಿಸ್ಕೊಳ್ತಾರೆ. ಸೊ ಇಂಥವರಿಗೆ ನೀವು ಒಂದು ಏನು ಸಜೆಷನ್ ಕೊಡ್ತೀರಿ ಅಂದರೆ, ಅದೇ ಮೇಯ್ನ್ ಅಂತೇಳಿ, ಇಲ್ಲ ಫಿಟ್ನೆಸ್ ಅಂತೇಳಿದರೆ ಜಸ್ಟ್ ಒಂದು ನಮ್ಮ ಬಾಡಿಗೆ ಒಂದು ರಿಲೀಫನ್ನು ಕೊಡುವಂಥದ್ದ?
0: ಈಗ ಸಿಕ್ಸ್ ಪ್ಯಾಕ್ಸ್ ಅಂತ ಹೇಳುವಂಥದ್ದು ಏನು ಅಂದರೆ, ಅದು ಒಬ್ಬೊಬ್ಬರ ಇಂಟ್ರೆಸ್ಟ್. ಸಿ, ಇಟ್ ಈಸ್ ಅ ಫಿಸಿಕಲ್ ಅಪಿಯರೆನ್ಸ್ ಅಂತ ಕರಿತೀವಿ. ಬಟ್ ನಿಮಗೆ ಫಿಟ್ನೆಸ್ ಅಂದರೆ, ಫಿಟ್ನೆಸ್ ಅಂತ ಹೇಳುವಂಥದ್ದು ಏನು, ನಿಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂಥ ಒಂದು ರೀತಿ, ಅದು ಫಿಟ್ನೆಸ್ ಅಂತ ಹೇಳುವಂಥ. ಅಂದರೆ ನಾನು ದಷ್ಟಪುಷ್ಟವಾಗಿರಬೇಕು, ನೀಟಾಗಿರಬೇಕು, ಕ್ಲೀನಾಗಿರಬೇಕು, ಫ್ಯಾಟ್ ಇರಬಾರ್ದು, ಇದು ಫಿಟ್ನೆಸ್. ನಿಮಗೆ ಸಿಕ್ಸ್ ಪ್ಯಾಕ್ಸ್ ಅಂತ ಹೇಳುವಂಥದ್ದು, ಅದು ನಾನು ಹೇಗೆ ಕಾಣಬೇಕು ಅಂತ ಹೇಳುವಂಥದ್ದು. ಸಿಕ್ಸ್ ಪ್ಯಾಕ್ಸ್ ಮಾಡೋದರಲ್ಲಿ ತಪ್ಪೇನಿಲ್ಲ, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗತ್ತಾ ಅಂತ ಹೇಳುವಂಥದ್ದು ಅದೊಂದು ಪ್ರಶ್ನೆ. ಅದನ್ನು ಮೇಂಟೈನ್ ಮಾಡಿದವರು ಇದ್ದಾರೆ, ಮಾಡಲಿಕ್ಕೆ ಆಗದವರು ಇದ್ದಾರೆ. ಬಟ್ ಫಿಟ್ನೆಸ್ನ ನೀವು ಯಾವತ್ತಿಗೂ ಮೇಂಟೈನ್ ಮಾಡ್ಬೋದು. ಅದಕ್ಕೆ ನೀವು ಇದೇ ಥರ ಇರಬೇಕು, ಇಲ್ಲ ಅದು ಹಿಂಗೆ ಕಾಣಬೇಕು ಅಂತಂದ್ರೆ, ನೀವು ಸ್ಲಿಮ್, ಫಿಟ್ ಆ್ಯಂಡ್ ಹೆಲ್ದಿ ಕಾಣುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಫಿಟ್ನೆಸ್ ಐ ಥಿಂಕ್ ಈಸ್ ಮೋರ್ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಅಬೌಟ್ ಸಿಕ್ಸ್ ಪ್ಯಾಕ್ ಬಗ್ಗೆ ತುಂಬ ಗಮನ ಕೊಡುವಂಥದ್ದು ಅಗತ್ಯ ಇಲ್ಲ. ಹೆಂಗಿದ್ದಾಗ ಓಕೆ. ಇನ್ನೊಂದೇನು ಅಂದರೆ, ಕೊನೆಯದಾಗಿ ಈ ಫಿಟ್ನೆಸ್ ಬಗ್ಗೆ ನಾವು ಮಾತಾಡಿದಾಗ ನನಗೆ ಬಹಳ ಒಂದು ಏನು ಹೇಳ್ತೇನೆ ಅಂದರೆ, ಅಸಮಾಧಾನಕರ ಅಂತ ಹೇಳ್ಬೋದು. ಏನು ಅಂದರೆ, ನನಗೆ ಟೈಮ್ ಇಲ್ಲ, ಇಲ್ಲ ನನಗೆ ಫೆಸಿಲಿಟಿ ಇಲ್ಲ, ಇಲ್ಲ ನನಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ಈ ಮೈಂಡ್ ಸೆಟ್ನ ಚೇಂಜ್ ಮಾಡಬೇಕು ನಾವು. ಐ ಥಿಂಕ್ ನಾನು ನನ್ನ ದಿನದಲ್ಲಿ ಅಟ್ಲೀಸ್ಟ್ 30 ನಿಮಿಷ, ಅದು ಕೆಲವರು ಬೇರೆ ಬೇರೆ ರೀತಿಯಲ್ಲಿ, ನಿನಗೇನು ಬೆನಿಫಿಟ್ ಇದೆ ಇದರಿಂದ, ನಿನಗೆ ದುಡ್ಡು ಸಿಗ್ತದಾ ಈ ಇವೆಂಟ್ಗಳಿಂದ ಮಾಡೋದ್ರಿಂದ, ಇಲ್ಲ ನಿನಗೆ ಏನಾದರೂ ನ್ಯಾಷನಲ್ಸ್ ಹೋಗ್ತೀಯಾ. 40 ವರ್ಷದ ನಂತರ ಯಾರೂ ಫಿಟ್ನೆಸ್ ಬಗ್ಗೆ ನ್ಯಾಷನಲ್ಸ್ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು 12ನೇ ವರ್ಷಕ್ಕೆ ಶುರು ಮಾಡಬೇಕು ನ್ಯಾಷನಲ್ಸ್ ಹೋಗ್ಲಿಕ್ಕೆ. ದುಡ್ಡು ಸಿಗತ್ತೆ ಅಂತ ನೀವು ಹೆಲ್ತ್ನ ಮೇಂಟೈನ್ ಮಾಡುವಂಥದ್ದಲ್ಲ. ಸೊ ಇದು ನಾವು ಏನು ಅಳಗೊಡಿಸ್ಕೋಬೇಕು ಅಂದರೆ, ನಮ್ಮ ಜೀವನ ಶೈಲಿಯಲ್ಲಿ ನಾನು ಮುಂಚೆನೂ ಅದೇ ಹೇಳಿದಲ್ಲ, ಅದೊಂದು ಟೈಮ್ ಟೇಬಲ್ ಆಗಬೇಕು. ಬೆಳಿಗ್ಗೆ ಎದ್ದು ಒಂದು 30 ನಿಮಿಷ, ಇಲ್ಲ ಸಂಜೆ ಅದಕ್ಕೋಸ್ಕರ ಒಂದು 30 ನಿಮಿಷ ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಪೀಪಲ್ ಆರ್ ಕ್ವೈಟ್ ಅವೇರ್, ಬಿಕಾಸ್ ಏನಕ್ಕೆ ಅಂದರೆ ವರ್ಕ್ ಪ್ರೆಷರ್ ತುಂಬ ಇದೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ದೇಶ ಯಾವ ಲೆವೆಲಲ್ಲಿ ಪ್ರೋಗ್ರೆಸ್ ಆಗ್ತಾ ಇದೆ, ಮತ್ತು ಎಂಪ್ಲಾಯ್ಮೆಂಟ್ ಯಾವ ಥರ ಜನ್ರೇಟ್ ಆಗ್ತಾ ಇದೆ, ಜನರು ತುಂಬ ಬ್ಯುಸಿ ಆಗಿದ್ದಾರೆ. ಆ ಟೈಮಲ್ಲಿ ನಿಮ್ಮ ಹೆಲ್ತ್ನ ಮೇಂಟೈನ್ ಕಾಪಾಡಿಕೊಂಡಿದ್ರೆ ಯು ಕ್ಯಾನ್ ವರ್ಕ್ ಫಾರ್ ಲಾಂಗರ್, ಲಿವ್ ಫಾರ್ ಲಾಂಗರ್. ಸೊ ನೀವು ಜಾಸ್ತಿ ದಿನ ಬದುಕ್ಬೋದು, ಜಾಸ್ತಿ ದಿನ ಕೆಲಸನೂ ಮಾಡ್ಬೋದು, ನಿಮ್ಮ ಫ್ಯಾಮಿಲಿನ ಸಪೋರ್ಟ್ ಮಾಡ್ಬೋದು. ಸೊ ಇದನ್ನು ಒಂದು ಜೀವನ ಶೈಲಿಯಾಗಿ ತಗೋಬೇಕೇ ವಿನಃ ಅದನ್ನು ಯಾವುದೋ ಒಂದು ಯಾರೋ ಹೇಳಿದರೂ, ಇಲ್ಲ ನನಗೇನೋ ಒಂದು ಶಾರ್ಟ್ ಟರ್ಮ್ ಗೋಲ್ಗೆ ಮಾಡಬೇಕು ಅಂತ ಮಾಡಬಾರ್ದು. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ನನಗೆ, ನಾನು ನೋಡಿದವರ ಪ್ರಕಾರ, ಇವನ್ ನಾನು ಅಮೇರಿಕನ್ಸ್ ಆಗಿರ್ಬೋದು, ಯುರೋಪಿಯನ್ಸ್, ಆಫ್ರಿಕನ್ಸ್ ಏನು ಅಂದರೆ ಒಂದು ವರ್ಷ ಫ್ಯೂ ಇಯರ್ಸ್ ಆದಮೇಲೆ ಬಿಡ್ತಾರೆ. ಅದರ ನಂತರ ನೀವು ನ್ಯಾಷನಲ್ ಅಥ್ಲೆಟ್ನ ನೋಡಿದರೆ ಅವನು ತುಂಬ ದಪ್ಪವಾಗಿ ಇರ್ತಾನೆ. ಬಟ್ ಜಪಾನಿಗಳು ಅವರು 101 ವರ್ಷದಲ್ಲಿಯೂ ಅವನು ಲೀನ್ ಆ್ಯಂಡ್ ಫಿಟ್ ಆಗಿರ್ತಾನೆ. ಅವನು ಅದನ್ನು ಇವನು ಬೆಳಿಗ್ಗೆ ಎದ್ದು 99, 100 ವರ್ಷದವನು ಕೂಡ ಅವನ ಜೀವನ ಶೈಲಿಯನ್ನು ಅದನ್ನು ಆ ದೇಶ ಅದಕ್ಕೆ ಆ ಲೆವೆಲ್ಗೆ ಪ್ರೋಗ್ರೆಸ್ ಆಗಿದೆ. ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೇವೆ, ದೇರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ 90 ಇಯರ್ಸ್. ದೇರ್ ರಿಟೈರ್ಮೆಂಟ್ ಈಸ್ ಆಲ್ಮೋಸ್ಟ್ 60-65 ಇಯರ್ಸ್. ನಮಗೆಲ್ಲ 58 ವರ್ಷಕ್ಕೆ ನಾವು ಆಲ್ಮೋಸ್ಟ್ ನಮ್ಗೆ ಏನು ಇರೋದಿಲ್ಲ, ಅದು ಲಾಸ್ಟ್ ಫ್ಯೂ ಇಯರ್ಸ್. ಸೊ ಅದನ್ನು ನಾನು ಫಿಟ್ನೆಸ್ನ ಜೀವನ ಶೈಲಿಯಾಗಿ ಅಳವಡಿಸ್ಕೋಬೇಕು ಅಂತ ನಂದೊಂದು ಅನಿಸಿ. ಈಗ ಕಾಂಪಿಟೇಟಿವ್ ರೇಸ್ಗಳಿಗೆ ನಾನು ಹೋಗೋದಿಲ್ಲ. ಬೇಸಿಕಲಿ ನನ್ನ ಫಿಟ್ನೆಸ್ಗೋಸ್ಕರ ಈಗಲೂ ನಾನು ಕಂಟಿನ್ಯೂ ಮಾಡಿ ಬೆಳಿಗ್ಗೆ 1 ಅವರು, ಸಂಜೆ 1:30. ಯಾಕೆಂದರೆ ಈಗ ಫ್ಯಾಮಿಲಿಯಾಗಿ ಮಕ್ಕಳಾದಮೇಲೆ ಹೋಲ್ ಸ್ಟೋರಿ ಚೇಂಜ್ ಆಗ್ತದೆ. ಸೊ ನಾವು ಫ್ಯಾಮಿಲಿನ ಸಪೋರ್ಟ್ ಮಾಡಬೇಕು, ಕೆಲಸಕ್ಕೂ ಹೋಗಬೇಕು, ಫಿಟ್ನೆಸ್ಗೂ ಮಾಡಬೇಕು. ಅದು ನೀವು ಬೇರೆಯವ್ರಿಗೋಸ್ಕರ ಮಾಡ್ಬೋದು, ನಿಮಗೋಸ್ಕರ ಮಾಡಿದಾಗ ಯು ಕ್ಯಾನ್ ಸಿ ದ ಸ್ಯಾಟಿಸ್ಫ್ಯಾಕ್ಷನ್. ಸೊ ದಟ್ ಈಸ್ ದ ಬೇಸಿಕ್ ಫೌಂಡೇಶನ್ ಆಫ್ ಯುವರ್ ಫಿಟ್ನೆಸ್ ಅಂತ ಐ ಫೀಲ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
1: ಇದುವರೆಗೆ ನಿತ್ಯ ಜೀವನದಲ್ಲಿ ಫಿಟ್ನೆಸ್ ಈ ವಿಚಾರದ ಬಗ್ಗೆ ಮಾತುಕತೆ ಕೇಳಿದಿರಿ. ಸಂದರ್ಶನದಲ್ಲಿ ಪಾಲ್ಗೊಂಡವರು ಮಹೇಶ್ ಕುಮಾರ್ ಲೊಂಡೆ, ಕಾರ್ಯಕ್ರಮ ನಡೆಸಿಕೊಟ್ಟವರು ಶರತ್ ಚಂದ್ರ ಮತ್ತು ಸಚಿನ್ ಹೆಬ್ಬಾರ್.
3: ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ಕೇಳುಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ರೇಡಿಯೋ ನಿನಾದ 90.4 FM ಕೆಳಗರಿಗೆ ಸೊಲ್ಮೆಲು ಇನಿತ ಈ ಕಾರ್ಯಕ್ರಮಡು ನಮ್ಮೊಟ್ಟಿಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ರಸಾಯನಶಾಸ್ತ್ರ ವಿಭಾಗದ ಮುತಾಲಿಕೇಡ್ ನಡತಂದುಪ್ಪುನಂಚಿನ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಯಿ ನಂಚಿನ ರಂಜಿತೆಯನ್ನು ನಮ್ಮೊಟ್ಟುಗೊಳ್ಳೇರು. ಆರೆ ಇನಿ ನಮಕ್ ಮಣ್ಣು ಪರೀಕ್ಷೆ ಬೊಕ್ಕ ನೀರುದ ಪರೀಕ್ಷೆದ ಮಹತ್ವ ಅವು ದಾಯಿಗ್ ಬೊಕ್ಕ ಎಂಚ ಮಲ್ಪುಡು ಐಕ್ ಉಪ್ಪುನಂಚಿನ ವಿಧಾನಲು ದಾದ ಮತ ಈ ವಿಚಾರವಾದ ನಮಕ್ ಮಾಹಿತಿ ಕುರಿಯರುಳ್ಳೇರು. ಕಾರ್ಯಕ್ರಮಗು ಮೊಕ್ಕೆದ ಸುಲ್ಮೆಲು
1: ಸುಲ್ಮೆಲು ಸರ್.
0: ಇತ್ತೆ ಪ್ರತಿ ಒಂಜಕ್ಲ ಮಣ್ಣು ಭಾರಿ ಮುಖ್ಯ. ಅವು ಕೃಷಿ ಆದಿಪ್ಪು ಅತ್ತಂಡ ಒವೇ ರೀತಿದ ಕೆಲಸ ಕಾರ್ಯಗಳು ಆದಿಪ್ಪು. ಈ ಮಣ್ಣುಡೆ ನಮ್ಮ ಭೂಮಿದ ಒಂಜಿ ಅಸ್ತಿತ್ವ ಉಂಡುದು ಪನ್ನುಲಿ. ಇತ್ತೆ ಸುರುಕಾದ ಈ ಮಣ್ಣು ಪರೀಕ್ಷೆ ದಾಯಿ ಮಲ್ಪುಡು ಪಂದು.
1: ಮಣ್ಣು ಪರೀಕ್ಷೆ ನಮ್ಮ ಮಲ್ತಂಡ ಸರ್ ಐಟ್ ಇಪ್ಪು ನಂಚಿದ್ನ ಪೋಷಕಾಂಶಲೇನೆ ನಮಕ್ ತೆರೆಯೋನು ಅಲ್ಲಿ ಆ ಪ್ರಮಾಣ ಒಟ್ಟು ಉಂಡು ಪಂಡದ ನಮಕ್ ಗೊತ್ತಾಕೊಂಡು ನಮ್ಮ ಬೇತೆ ಬೇತೆ ಕೃಷಿ ಮನ್ಪುನಾಗ ಅವಕ್ಕೆ ಸಂಬಂಧಪಟ್ಟದ್ದು ಏತು ಪೋಷಕಾಂಶ ಪಾಡುಡು ಪಂಡದ ನಮಕ್ ತೆರೆಯೋನು ಅಲ್ಲಿ ಅಂಚನೆ ಆ ಮಣ್ಣು ನೀರು ತ ತೇವಾಂಶ ಏತು ಆ ಮಣ್ಣು ದೆತ್ತದ ದೀವ ಉಂಡು ಆ ಒಂಜಿ ಆಯ್ತನ ಸಾಮರ್ಥ್ಯ ಬೊಕ್ಕ ಗಾಳಿ ಆಡು ನಂಚಿನ ಒಂಜಿ ಸಾಮರ್ಥ್ಯ ಅವೇನು ಕೂಡ ನಮಕ್ ತೆರೆಯೋನು ಅಲ್ಲಿ.
0: ಈ ಮಣ್ಣು ಪರೀಕ್ಷೆ ಮಲ್ಪುಣದಾದ್ರ ನಮ್ಮ ಕೃಷಿಕರಿಗೆ ದಾದ ಮತ್ತ ಒಂಜಿ ಲಾಭ ಆಪುಂಡು.
1: ಮಸ್ತ್ ಲಾಭ ಉಂಡು ಸರ್. ಪಂಡ ಇಟ್ ಪೋಷಕಾಂಶಗಳ ಪ್ರಮಾಣ ಮಾತ್ರ ಅತ್ತಂದೆ ಅವೇಟ್ ರಸಸಾರ ಉಂಡತೆ ಅವು ಮುಖ್ಯವಾದ ಒಂಜಿ ಪಾತ್ರ ನಿರ್ವಹಣೆ ಮನ್ಪುಂಡು. ರಸಸಾರ ಪಂಡ ಇರೆಗ ಮಣ್ಣು ಪುಲಿ ಅಂಶ ಉಂಡ ಅತ್ ಕ್ಷಾರ ಉಂಡ ಪಂಡದ ನಮಕ್ ಗೊತ್ತಾಪುಂಡು. ಪಂಡ ಐದು ರೇಂಜ್ ಉಂಡು pH ರಸಸಾರಗ ಪಂಡ ಅವು ಸೊನ್ನೆ ಇರದ ಶುರುವಾತ್ 14 ಒಂಜಿ ರೇಂಜ್ ಉಂಡು ಅವೇಟ್ 7 ಮನ್ಪುನವು ತಟಸ್ಥ 7 ಇರದ ಕಮ್ಮಿ ಇತ್ತಂಡ ಅವು ಪುಲಿ ಅಂಶ ಅನ್ವಂಡದ ಅರ್ಥ. ಅವು 7 ಇರದ 14 ಉಳ್ಳಾಗಿ ಇತ್ತಂಡ ಅವು ಕ್ಷಾರ ಪಂಡದ ಒಂದ್ಪೇರು. ಅವೇ ಒಂಜಿ 7 ಇರದ ಕಮ್ಮಿ ಇತ್ತಂಡ ಇತ್ತ ನಮ್ಮ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಿನ ಜನಕ್ಕೆ ಬೆಳೆಪುಣಂಚಿನ ಕೃಷಿ ಅವು ಕಂಗ್ ಬುಕ್ಕ ತಾರೆದ ಕೃಷಿ ಯಾಕೆ ಮಂತೊಂದು ಇಪ್ಪುನಂದು ಅವೇಕ ದಾದ ಪಂಡ ಇರ ಸುಣ್ಣದ ಪೊಡಿ ಪಾಡುವೆರು ಕುಮಾಯ ಪೇರು ಅವನ್ನು ಪಾಡುವೆರು ಅವು ದಾಯಿ ಪಾಡುವೆರು ಪಂಡ ಮಣ್ಣದ ಒಂಜಿ ಪುಲಿ ಅಂಶ ಇಪ್ಪುಣದೆ ಅವು ಪೋದು ಅವು ಕ್ಷಾರ ಗುಣಮಟ್ಟಕ್ಕೆ ಬರೋಡು ಅಂಚ ಬತ್ತನಂದ ಅವೇಟ್ ನಮ್ ಎಡ್ಡೆ ಇಳುವರಿ ಬರ್ಕೊಂಡು ಆ ಒಂಜಿ ಕಾರಣಕ್ಕ ಮಣ್ಣದ ಒಂಜಿ ಪರೀಕ್ಷೆ ಮಣ್ಣು ಪಡಾಕೊಂಡು ಸರ್ ಅವಂಜಿ ನಮಕ್ ತೆರೆಯೋನು ಅಲ್ಲಿ ಮಣ್ಣು ಪರೀಕ್ಷೆ ಮಣ್ಣು ತಂಡ
0: ಎಡ್ಡೆ ಮಾಹಿತಿ ನಿಪ್ಪಂಡ ಅಂಚನಿತೆ ಈ ಮಣ್ಣದ ಮಾದರಿನ ನಮ್ಮ ದೆಪ್ಪುಡಂಡ ಐಕ್ ಒಂಜಾತಿ ವಿಧಾನಲೂ ಇಲ್ಲ ನಮಕ್ ಅನ್ನ ಎಂಚ ದೆಪ್ಪುನ ಕ್ರಮ ಎಂಚ
1: ಇತ್ತೆ ಯಾನು ಇರಗ ಕಂಗದ ಕೃಷಿ ಸಂಬಂಧಪಟ್ಟದೆ ಒಂದು ಉದಾಹರಣೆ ಪನ್ಪೆ ಸರ್. ಇತ್ತೆ ಒಂಜೇಕ್ರ ಜಾಗ ಉಂಡುಂದಿ ಎನ್ನಲೆ ಇರನ ತೋಟ ಆ ಒಂಜೇಕ್ರ ಜಾಗ ನಮ್ಮ ದಾದ ಮನ್ ಪಡ್ಬಂಡ ಅಲ್ಪದ ಒಂಜಿ ಮಣ್ಣು ದ ಟೆಕ್ಸ್ಚರ್ ಆ ರೀತಿ ಉಂಡು ಪಂಡದ ನಮ್ಮ ತು ಓಡಾಕೊಂಡು ಫಸ್ಟ್ ಪಂಡ ಅವು ಕಪ್ಪು ಮಣ್ಣು ಉಂಡ ಅತ್ತಂಡ ಜಂಬಿಟ್ಟಿಗೆ ಆಟ ರೀತಿ ಉಂಡ ಅತ್ತಂಡ ಸೇಡಿ ಮಣ್ಣು ಉಂಡ ಅವೇನ್ ಪುರ ನಮ್ಮ ಒಂಜಿ ಸರಿಯಾದ ರೀತಿ ಒಬ್ಸರ್ವ್ ಮನ್ ಪಡ ತೂ ಓಡಾಕೊಂಡು ಅಂಚ ತೂದು ನಮ್ಮ ಅತ್ತಂಡ ಆ ಒಂಜಿ ನಮ್ಮ ಬೆಳೆಯುವ ನಂಚಿನ ಕೃಷಿ ಭೂಮಿ ಅವು ಗುಡ್ಡ ಪ್ರದೇಶ ಅತ್ತಂಡ ಕಂಡಡ ಕೆಲವು ಹೊಸ ಕೃಷಿ ಮನ್ ಬೇರು ಇತ್ತೆ ಬರ ಕಂಗದೈ ನಡೊಂದು ಆ ರೀತಿ ಮನ್ಪುನ ಸಂದರ್ಭ ಬೋಟು ಅವೇನ್ ಪೂರ ನಮ್ಮ ಒಂಜಿ ಸರಿಯಾದ ರೀತಿ ತೂದು ಆ ಒಂಜಿ ಭೂಮಿಗೆ ಸರಿಯಾದ ರೀತಿ ಮಣ್ಣು ಸ್ಯಾಂಪಲ್ ಬೆತ್ತೆ ಬೆತ್ತೆ ಕಡೆಟ್ ದೆಪ್ಪಡಾಕೊಂಡು ಪ್ರತ್ಯೇಕವಾದೀತೆ ಒಂಜ್ ಎಕ್ರೆ ಜಾಗ ಉಂಡೊಂದು ನಮ್ಮ ನಿರ್ಧಾರ ಮಂತದ್ದು ಅವೇಟ್ ದೆಪ್ಪನಾಂಡ ಒಂಜ್ ಎರಡ್ ಮರತ ನಡುಟು ಸಮತಟ್ಟು ಜಾಗಟ್ಟು ಪೂರ ಖಜಾವು ಇಂಚಿನ ಈ ಸೊಪ್ಪು ಪುರ ಕರದಿ ಪರಿ ಇಪ್ಪುಣದೆ ಎತ್ತದ್ದು ದಕ್ಕೊಡ್ ನಮ್ಮ ಬುಕ್ ಆ ಒಂಜಿ ಜಾಗಡ್ ಅದಪಂಡ ಒಂಜಿ ಆ ಓಯ್ ಕೃಷಿ ಆವಡ ಅವೈತ ಬೇರೆ ಏತ್ ಆಳ್ಲಾಗ ಪೋಕೊಂಡು ಅವೈತ ಐನಾ ಒಂಜಿ ವಿಷಯ ನಿರ್ಧಾರ ಮಂತದ್ದು ನಮ್ಮ ಆತ ಆಳ್ಲಾಗ ಮಣ್ಣದ ಮಾದರಿನ ದೆಪ್ಪಡಾಕೊಂಡು ಒಂಜಿ ವಿ ಶೇಪಟ್ಟು ಒಂಜರ ಫೀಟ್ ಅತ್ತಂಡ ರಡ್ಡು ಫೀಟ್ ಮುಟ್ಟ ಆಳ ಮಣ್ಣು ಪೋಡು ಆಳ ಮಣ್ಣದ ಆ ಮಣ್ಣು ಪುರ ದೆತ್ತದೇ ಪಾಡೋಡು ಅವು ನಮಕ್ಕೆ ಪುರ್ಚಿ ನಮಕ್ಕೆ ಬೋಡೆ ನೋವು ಪಂಡ ಆ ಒಂಜಿ ಆಳಡ್ ನಮ್ಮ ಒಂಜಿ ಸೈಡ್ ಇರದ್ದು ಮಿತ್ರದ ತಳಾಗ ಮುಟ್ಟಲ್ಲ ಒಂಜಿ ಕೆರಸದ ದೆಪ್ಪೋಡು ಅತ್ತಂಡ ಒಂಜಿ ಸ್ಲೈಸ್ ಮಣ್ಣು ದೆಪ್ಪೋಡು ಪಂಡ ಅವೇಟ ಬೆತ್ತೆ ಬೆತ್ತೆ ಪದರ ಉಂಡದೆ ಬೇರೆ ತೂದಿಪ್ಪಾರ ಮಣ್ಣದ ಕೃಷಿ ಭೂಮಿ ಮೇಲ್ಪದರ ತೂದಿಪ್ಪರೆ ಕಪ್ಪು ಮಣ್ಣಿಪ್ಪುಂಡು ಐಟ ಒಂಚೂರು ಫಲವತ್ತತೆ ಜಾಸ್ತಿ ಇಪ್ಪುಂಡು. ಅವೆ ಆ ಮಧ್ಯ ಪದರಟ್ ಒಂಜಿ ಚೂರು ಫಲವತ್ತತೆ ಕಮ್ಮಿ ಇಪ್ಪುಂಡು. ಅತ್ತ ಚೂರು ಆಳಗೆ ಪೋಯಿನಂಚನೆ ಫಲವತ್ತತೆ ಕಮ್ಮಿ ಇಪ್ಪುತ್ತೆ. ಮೇಲು ಪದರಡು ದಾದಪಂಡ ಇರಗ ಬೇತೆ ಬೇತೆ ಮರಕ್ಕಳೆನ ಸೊಪ್ಪು ಅತ್ತ ಬೇತೆ ಒವೇ ಒಂಜಿ ವಸ್ತುಲು ಖರಾದು ಅವು ಫಲವತ್ತತೆ ಜಾಸ್ತಿ ಇಪ್ಪುಂಡು. ಅಲ್ಪ ಅಲ್ಪ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ ಪುರ ಜಾಸ್ತಿ ಇಪ್ಪುಂಡು. ಫಲವತ್ತತೆಯನ್ನು ಮಂತೊಂದು ಇಪ್ಪುವ ಎರೆಹುಳು ಪುರ ಇಪ್ಪುಂಡುದುಲೆ ನಕ್ಕರು ನಕ್ಕರು ಪನ್ಪ ಅವು ಪುರ ಮಸ್ತ್ ಫಲವತ್ತತೆ ಕೊರೊಂದು ಇಪ್ಪುಂಡು. ಆ ಒಂಜಿ ಪೂರ ನಮಕ್ ಅವೆರೇಜ್ ಬೋರ್ಡ್ ಪಂಡ ಅವೇನ್ ನಮ್ಮ ಮಿತ್ರದು ಅಡಿಕೆ ಮುಟ್ಟಲ್ಲ ಸ್ಯಾಂಪ್ಲಿಂಗ್ ಮನ್ಪುಣ್ಣಕ ಕೆರಸದ ಮಣ್ಣಂದೆ ಪೊಡಾಪುಂಡು. ಅವೇ ರೀತಿಟ್ ಬೇತೆ ಬೇತೆ ನಮ್ಮ ಕಡೆ ಒಂಜಿ ನಾಲ್ಕು ಕಡೆ ಇಟ್ಟು ಗುರುತು ಮಂತದ್ದು ಆ ಒಂಜಿ ಜಾಗಲ ನಮ್ಮ ಮಣ್ಣನ್ನ ಕಲೆಕ್ಟ್ ಮಣ್ಣು ಪೊಡಾಕೊಂಡು ದೆತ್ತದ್ದು ಅವೇನ್ ಒಂಜಿ ಕ್ಲೀನ್ ಆಯ್ನಂಚಿನ ಒಂಜಿ ಪ್ಲಾಸ್ಟಿಕ್ ಚಾದರ ಇಪ್ಪುಂಡದೆ ಅಥವಾ ಒಂಜಿ ನಮ್ಮ ಪೇಪರ್ದ ಮಿತ್ತಗೆ ಪಾಡದು ಅವೇನು ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮನ್ಪೋಡು. ಮಿಕ್ಸ್ ಮಂತದ್ದು ಐಟ ಒಂಜಿ ನಾಲ್ಕು ಭಾಗ ಮನ್ಪೋಡು ಪಂಡ ಐಟ ಒಂಜಿ ಮಲ್ಲ ಮಲ್ಲ ಕಲ್ಲಿತ್ತಿಂದ ಪೂರ ನಮ್ಮ ದೆತ್ತದ ದಕ್ಕೋಡು ಅವನ್ನ ನಮ್ಮ ಟೆಸ್ಟ್ ಮನ್ಪರ ಬುಜ್ಜಿ ನಮಕ್ ಬೋಡೆ ನಂಚಿನ ಖಾಲಿ ಪುಡಿ ಮಣ್ಣು ಆ ಪುಡಿ ಮಣ್ಣು ತಿಕ್ಕು ನಮ್ಮ ಒಂಜಿ 250 ಗ್ರಾಮ್ ಯಾವ ಅವೇನ್ ನಮ್ಮ ಐಕೋಸ್ಕರ ನಮ್ಮ ನಾಲ್ಕು ಭಾಗ ಮಂತದ್ದು ರಡ್ಡು ಭಾಗನ ದೆತ್ತದ ದಕ್ಕೋಡು ನಮ್ಮ ನಮಕ್ ಬೋ ಒಂಜಿ ರಡ್ಡು ಭಾಗ ಮಾತ್ರ ಯಾವ 200 ಗ್ರಾಮ್ ದಾತ ಮಣ್ಣು ನಮ್ಮ ಕಲೆಕ್ಟ್ ಮಂತದ್ದು ಅವೇನು ನಮ್ಮ ಆ ರೈತ ಏರುಲ ಆಗಿನ ಆರನ ಪುದರ್ ಬೊಕ್ಕ ಅವು ವಾ ಸರ್ವೇ ನಂಬರ್ ಆ ಒಂಜಿ ಕೃಷಿ ಭೂಮಿ ಇಪ್ಪುನ ಅವೇನ ಬೊಕ್ಕ ಆ ಒಂಜಿ ಭೂಮಿ ಇಟ್ಟು ನಮ್ಮ ದಾದ ಕೃಷಿ ಮಾಡ್ತಂದುಲ್ಲೇರು ಆ ಕೃಷಿದ ಪುದರ್ನ ಕರೆಕ್ಟ್ ಅದು ಬರೇ ಇದ್ದಾಯ್ಟು ಕೊನದ್ದು ಕೊರಿಯರ್ನ ಅಂಡ್
0: ಈ ಮಣ್ಣು ಪರೀಕ್ಷೆ ಕೇಂದ್ರ ಮಣ್ಣು ಪರೀಕ್ಷೆ ಮಲ್ತಿ ಬೊಕ್ಕ ಸರ್ಟಿಫಿಕೇಟ್ ಕೊರ್ಪಾರು ಅವು ಈ ಸರ್ಕಾರದ ಸವಲತ್ತುಗುದಲ್ಲ ಅನುಕೂಲ ಆಪುಂಡ
1: ಉಂಡು ಸರ್. ಐತೆ ಮಸ್ತ್ ಜನ ಅವೇ ಒಂಜಿ ವಿಷಯವಾದ ಇಡ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರೋಂದುಲ್ಲರು ಐಟ ದಾದಪಂಡ ಅಕ್ಲೆಗ್ ತೋಟಗಾರಿಕಾ ಇಲಾಖೆಡ್ ಪೊಸತ್ ಡ್ರಿಪ್ ಇರಿಗೇಷನ್ ಮಾಡ್ದೊಂಜಿ ಪ್ರಾಜೆಕ್ಟ್ ಉಂಡು ಅಕ್ಲೆನ ಪಂಡ ಪೊಸತ್ ಕೃಷಿ ಭೂಮಿಗೆ ಪೈಪ್ ಲೈನ್ ಮನ್ಪುನ ಅಕ್ಲೆಗ್ ಅವೇ ತಗೊಂಜಿ ತೋಟಗಾರಿಕೆ ಇರದ ಸಬ್ಸಿಡಿ ಕೊರಪೇರ ಅಕ್ಲೆಗ್ ಮುಟ್ಟ ಮುಟ್ಟ 70% ಮುಟ್ಟ ಸಬ್ಸಿಡಿ ಕೊರಪೇರ ಅಕ್ಲೆಗ್ ಅವೇ ತಗೊಂಜಿ ಪ್ರಯೋಜನ ಅಕ್ಲೆ ಕಂಪ್ಲೀಟ್ ಆದ ಪಡೆಯೋ ನೋಡಿ ಪಂಡ ಅಕ್ಲೆಗ್ ಮಣ್ಣು ಪರೀಕ್ಷೆ ಬೊಕ್ಕ ನೀರು ಪರೀಕ್ಷೆ ಒಂಜಿ ಅಕ್ಲೆಗ್ ವರದಿ ಬೋರ್ಡ್ ಆಪುಂಡು.
0: ಇತ್ತೆ ಮಣ್ಣು ಪರೀಕ್ಷೆದ ಒಟ್ಟುಗು ನೀರಿದ ಪರೀಕ್ಷೆ ಮಲ್ಪಾರು ಅವು ನೀರಿದ ಪರೀಕ್ಷೆ ಎಂಚ
1: ನೀರಿದ ಪರೀಕ್ಷೆ ಇಲ್ಲ ಸರಿ ಅಂಕಲ ಮುಲ್ಪ ಒಂಜಿ ಮೂಜಿ ಬೇತೆ ಬೇತೆ ಪ್ಯಾರಾಮೀಟರ್ದ ಒಂಜಿ ಪರೀಕ್ಷೆ ಮಂತೊಂದಿಲ್ಲ ಅವು ಬತ್ತದ ಪಿ ಹೆಚ್ ಪಂಡ ರಸಸಾರ ಬೊಕ್ಕ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪನ್ಪ ಅವು ಲವಣಾಂಶ ಏತುಂಡು ಪಂಡದ ಬೊಕ್ಕ ಹಾರ್ಡ್ನೆಸ್ ಪಂಡ ನೀರು ಏತು ಗಡಸುತನ ಉಂಡ ಇಜ್ಜ ಅಂಚನ ಒಂಜಿ ಟೆಸ್ಟ್ ಮನ್ಪ ಮೂಜಿ ಪ್ಯಾರಾಮೀಟರ್
0: ಪೂರ ಲೆಕ್ಕಾಚಾರ ಗೊತ್ತಾಪುಂಡು
1: ಅಂದ ಅಂದ ಪಂಡ ಕೃಷಿಗೆ ಸಂಬಂಧಪಟ್ಟದ್ದು ಮಾತ್ರ ಏತೆ ತೋಟಗಾರಿಕೆ ಡಾಕ್ಲೆ ಕೊಂಚ ಸಬ್ಸಿಡಿ ಕೊರಪೇರುತ್ತಲೆ ಅವೇಕ ಅವು ಮಸ್ತ್ ಹೆಲ್ಪ್ ಆಗುಂಡು.
0: ಇತ್ತೆ ಈ ಮಣ್ಣು ಪರೀಕ್ಷೆಗೆ ಏತು ದಿನ ಗೆತ್ತನ್ವಾರು ಬೊಕ್ಕ ಈ ನೀರದ ಪರೀಕ್ಷೆಗೆ ಏತು ದಿನ ಗೆತ್ತನ್ವಾರು
1: ಮಣ್ಣು ಪರೀಕ್ಷೆಗೆ ಅಂಕ್ಲೆ ಒಂದು ರಡ್ಡ ಆತನ ಮೂಜಿ ದಿನ ಬೋರ್ಡ್ ಹಾಕೊಂಡು ಸರ್ ಕೆಲವೊಂದು ಸಾಲ ದಾದಾಪುಂಡು ಪಂಡ ಆ ಮಣ್ಣದ ಮಾದರಿ ಕೊಣದ್ದು ಕೊರಪೇರದೆ ಅವು ಒಂಚೂರು ಚಂಡಿ ಇಪ್ಪುಂಡು ಪಂಡ ಬರ್ಸದ ಟೈಮ್ ಇಟ್ಟು ಒಂಚೂರು ಆತಂಡ ತೋಟಕ್ಕೆ ನೀರು ಪಾಡೊಂದು ಇಪ್ಪಿರದಲ್ಲಿ ಅಂಚರ ಚಂಡಿ ಇಪ್ಪುಂಡು ಅವೇನ ಹಾಕ್ಲು ಉಲುಂಗದಿಜ್ಜ ಅಂಡ ಅಂಕ್ಲ ಒಂಜಿ ದಿನ ದೀವಡ ಅಪ್ಪ ನಮ್ಮಲ್ಲು ಪಂಡ ನೆರಳಡೆ ಉಲುಂಗೋಡವು ಅದು ಇಪ್ಪನಾಗ ಚೂರು ಒಂಜಿ ದಿನ ಹೆಚ್ಚಿಗೆ ತಾಗುಂಡು ಅಂಚದ ಇಪ್ಪನಾಗ ಅಂಕ್ಲ ಒಂಜಿ ವೇಳೆ ಮಣ್ಣು ಉಲುಂಗದಿತ್ತಂದ ಅಂಡ ಒಂಜಿ ಮಣ್ಣದ ಮಾದರಿ ಇರ್ದು ಐನೆಗೆ ಮುಟ್ಟಲ್ಲ ಅಂಕ್ಲ ರಡ್ಡು ದಿನ ಟೆಸ್ಟ್ ಮಾಡ್ತದ್ದು ಮೂಜಿನ ದಾನಿ ಅಕ್ಲಿಗೆ ವರದಿ ಕೊರಲಿ.
0: ಇದೆ ಕೃಷಿ ಕೇರಳ ಮಣ್ಣನ್ನ ನುಂಗವನಾಗ ದೊಂಬುಡು ನುಂಗ್ಯಾರ ಬಲ್ಲಿ ಇಂಚ ಖಾಲಿ ಪ್ರದೇಶ ನುಂಗವಡು ನೆರಳದ ಪ್ರದೇಶ
1: ಅಪಂಡ ಡೈರೆಕ್ಟ್ ಸೂರ್ಯನ ಕಿರಣ ಮಣ್ಣಗೆ ತಾಗದ ಅನ್ನಾಗ ಐಟು ಕೆಲವೊಂದು ರಿಯಾಕ್ಷನ್ ಆಗುಂಡು ಅವು ಆಯರ ಬಳ್ಳಿ ಪಂಡದ ಪಂಡದ ಮಣ್ಣದ ಮಣ್ಣಡಿ ಏತ ಪೋಷಕಾಂಶ ಉಂಟು ನಮಗೆ ಕರೆಕ್ಟ್ ಗೊತ್ತಾವಡ ಸರಿಯಾದ ರೀತಿಯಲ್ಲಿ ಗೊತ್ತಾವಡ ಪಂಡ ನಮ್ಮ ನೆರಳು ನುಂಗಾವಡಾಪುಂಡು.
0: ಇತ್ತೆ ಈ ಮಣ್ಣು ಪರೀಕ್ಷೆ ಬೊಕ್ಕ ನೀರದ ಪರೀಕ್ಷೆಗೆ ಏತ್ ಖರ್ಚಾಪುಂಡು ಐತ ಮಾಹಿತಿ ಕೊರ್ಪುನಂಡ
1: ಖರ್ಚು ಮಲ್ಲದಾಲ ಇದೆ ಸರ್ ಪಂಡ ಇರು ಮುಲ್ಪ ನಮಕ್ ಧರ್ಮಸ್ಥಳದ ಸಂಸ್ಥೆ ದಾದ ಮಲ್ತೇರ್ ಪಂಡ ಮಸ್ತ್ ಕಮ್ಮಿ ಚಾರ್ಜ್ ಮಾಡ್ತೇರು ಐಟ್ ಇರಗ ಒಂಜಿ ಮಣ್ಣದ ಪರೀಕ್ಷೆಗೆ ಇರಗ 59 ರೂಪಾಯಿ ಮಾತ್ರ ತಾಗುಂಡು ಅವು ಕಡಿಮೆ ಕರ ವೆಚ್ಚ ಪಂಡದ್ದು ಒಂದು 213 ರೂಪಾಯಿ ಉಂಡು ಅಂಡ ಒಂಜಿ ಮಣ್ಣದ ಮಾದರಿಗೆ ಇರಗ 59 ರೂಪಾಯಿ ಮಾತ್ರ ಅವೇ ನೀರದ ಮಾದರಿಗೆ 59 ರೂಪಾಯಿ ಮಾತ್ರ ನಮಗೆ ಇಪ್ಪುನ
0: ಬಾರ ಕಡಿಮೆ ನಮ್ಮ ಸುತ್ತಮುತ್ತದ ಕೃಷಿಕರಿಗೆ ಒಂದು ಅನುಕೂಲಕರವಾದಂಚಿನ ಒಂಜಿ ವ್ಯವಸ್ಥೆ ಇತ್ತೆ ನಮ್ಮ ಉಜಿರೆ SDM ಕಾಲೇಜ್ ಈ ಮಣ್ಣು ಪರೀಕ್ಷಾ ಕೇಂದ್ರ ಉಂಡು ಈ ಮಣ್ಣು ಪರೀಕ್ಷಾ ಕೇಂದ್ರಗೂ ಬರುಡಾಂಡ ಜನಕ್ಕೂ ಎಂಚ ಸಂಪರ್ಕ ಮಲ್ಪಡು ಬೊಕ್ಕ ಈ ಮಣ್ಣು ಪರೀಕ್ಷಾ ಕೇಂದ್ರದ ಒಂಜಿ ಪರಿಚಯ ಅನ್ಪಲ್ನೆ.
1: ಈ ಮಣ್ಣು ಪರೀಕ್ಷಾ ಇಪ್ಪನ ಅಂಜಿದ್ನ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಂಟು, ಪದವಿ ಕಾಲೇಜ್ ಅವೈತ ಕ್ಯಾಂಪಸ್ದ ಉಲ ಇಪ್ಪನ ಅವೈತ ಅಲ್ಪ ಉಲಂಜಿ ಪೋಸ್ಟ್ ಆಫೀಸ್ ಉಂಟು ಅವೈತ ಪಕ್ಕಡ ಇಪ್ಪನ ಅಂಜಿನ ಎಂಕ್ಲೇನ ಇಡೆಗೆ ಅಲ್ಪ ಬತ್ತದ್ಲ ಆಗ್ಲ ಇತ್ತ ಬಗ್ಗೆ ಮಾಹಿತಿ ಪಡೆಯೋನಲ್ಲಿ ಇದ್ದಿಂಟ ಎಂಕ್ಲೆಗೆ ಫೋನ್ ಮಾಡ್ತದೆ ಅದನ್ನು ಎಂಕ್ಲೆ ಆತರ ಒಪ್ಪಡ ಒಂಜಿ ಮಾಹಿತಿ ಪಡೆಯೋನಲ್ಲಿ.
0: ಈಗ ನನ್ನ ಫೋನ್ ನಂಬರ್ ಪನ್ನೊಳ್ಳಿಯ
1: 97 31 4 0 8 8
0: ಕುಡುರ ಪನ್ಪರ
1: 97 31 4 0 8 8
0: 97 31 4 0 8 8 ಈ ಸಂಖ್ಯೆಗೆ ಫೋನ್ ಮಲ್ತಾರಂಡ ಇರು ಪಾತ್ರೆ ತಿಕ್ಕುವಾರು ಮಣ್ಣು ಪರೀಕ್ಷೆದ ಬಗ್ಗೆ ನೀರ್ದ ಪರೀಕ್ಷೆದ ಬಗ್ಗೆ ಏಪ ಬರುಡು ದೆಪ್ಪುನ ಹೆಂಚಿನ ವಿಧಾನ ವಾರಿತಿ ದೆಪ್ಪುಡು ಮನ್ಪುನ ಹೆಂಚಿನ ಮಾಹಿತಿನ ಇರು ಕೊರ್ಪಾರು
1: ಅಂದೆ
0: ಬೊಕ್ಕ. ಐತೆ ಇರು ಮಣ್ಣು ಪರೀಕ್ಷೆ ಮಲ್ಪುನದ ಬಗ್ಗೆ ಪಂಡರು ಐಟಿತ್ತಿನ ಲಾಭದ ಬಗ್ಗೆ ಪಂಡರು ಬೊಕ್ಕ ಐತೆ ಸವಲತ್ತು ತಿಕ್ಕಿನ ಬಗ್ಗೆ ಪಂಡರು ಅಂಚನೆ ಮಣ್ಣದ ಒಂಜಿ ಆರೋಗ್ಯನ ಕಾಪಾಡುನಲ್ಲ ನಮ್ಮ ಮಾಮಲ್ಲ ಜವಾಬ್ದಾರಿ ಅವು ಕೃಷಿಕರಾವಡು ನಮ್ಮ ಜನಸಾಮಾನ್ಯರಾವಡು ಮಣ್ಣದ ಬಗ್ಗೆ ಎಲ್ಲ ಒಂಜಿ ಕಾಳಜಿ ನಮ್ಮ ವಹಿಸೋಡಾಪುಂಡು. ಇತ್ತೆ ನಮ್ಮ ಜನಸಮುದಾಯ ವಾರಿತಿದ ಒಂಜಿ ಮಣ್ಣನ್ನತ ಆರೋಗ್ಯನ ಕಾಪಾಡೋರಿಗೋಸ್ಕರ ವಾರಿತಿ ಕಾಳಜಿ ದಿತ್ತ ನೋಡು ಅನ್ಪಾರ.
1: ಕೃಷಿಕೇರಿನ ಬಗ್ಗೆ ಪನ್ನಡ ಸರ್ ಆಗ್ಲಿ ಕೆಲವರು ದಾದ ಮನ್ ಪೇರ್ಪಂಡ ಒಂಜೇ ರೀತಿಯ ಕೃಷಿನ ಮನ್ ತೊಂದಿಪ್ಪರು ಆಗ್ಲಿ ಕೃಷಿ ವಿಷಯ ಕೃಷಿನ ಬದಲಾವಣೆ ಮನ್ ತೊಂದಿತ್ತಿರ್ನಂಡ ಎಡ್ಡ ಐತೆ ಉದಾಹರಣೆಗೆ ಏಕದಳ ತಗೊಂಜಿ ಕೃಷಿ ಮನ್ ಪೇರು ಆಗ್ಲ ಚೇಂಜ್ ಬದಲಾವಣೆ ಮಂತದ ದ್ವಿದಳ ಕೃಷಿನ ಮನ್ ತೆರಂಡ ಒಂಜಿ ಸರ್ತಿ ಐಟ ಒಂಚೂರು ಫಲವತ್ತತೆ ಜಾಸ್ತಿ ಆಗುಂಡು ಬೊಕ್ಕ ಒಂಜಿ ಅವಶ್ಯಕತೆಗೆ ಬೋಡಪ್ ನೀರ್ತ ಜಾಸ್ತಿ ಆಗ್ಲಿ ರಾಸಾಯನಿಕ ಗೊಬ್ಬರ ಬಳಕೆ ಮನ್ ಪೇರ್ತಲ್ಲ ಕೆಲವೇರು ಐದು ತರಲ್ಲ ಒಂಚೂರು ಮಣ್ಣದ ಆರೋಗ್ಯ ಹಾಳಾಗ್ಪುಂಡು ಅವೇನು ಆಪನತ್ ಕಮ್ಮಿ ಮಾಡ್ತೇರಂಡ ಎಡ್ಡೆ ಬೊಕ್ಕ ಕೀಟನಾಶಕ ಪಾಡ್ನಾಗಲ್ಲ ಅಗತ್ಯರದ ಜಾಸ್ತಿ ಬಳಕೆ ಮಾಡ್ಪಿನ ಒಂಚೂರು ಕಮ್ಮಿ ಮಾಡ್ಪಡಾಗುಂಡು ಅಂಚ ಬೊಕ್ಕ ಇರೇ ಕೆಲವೇರು ಕೃಷಿಕರದ ಅದ ಮನ್ ಪೇರ್ಪಂಡ ನೀರು ಬೋಡನಾತ್ ಉಂಡು ಮಾಡಿದ್ ನೀರು ಅಗತ್ಯರದ ಜಾಸ್ತಿ ಪಾಡುವೇರು ಅವೇನು ಆಪನತ್ ಕಮ್ಮಿ ಮಾಡ್ಪಡು ನೀರು ಈ ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡ್ತೇನೆ
0: ನಾನು
1: ಅವೈಟು ನೀರೆಲ್ಲ ಉಳಿತಾಯ ಹಾಕೊಂಡು ಬೊಕ್ಕ ಆ ಒಂಜಿ ಕೃಷಿ ಬೆಳೆ ಉಂಚಿನ ಒಂಜಿ ಬೆಳೆದಾದೊಂಡು ಅವಿಕ್ಲ ಒಂಜಿ ಎಡ್ಡೆ ಬೊಕ್ಕ ಎಡ್ಡೆ ಇಳುವರಿ ಎಲ್ಲ ತಿಕ್ಕೊಂಡು ನೀರು ಜಾಸ್ತಿ ಪಾಡ ಜಾಸ್ತಿ ಇಳುವರಿ ತಿಕ್ಕೊಂಡು ಅನ್ಕೊಂಡು ಒಂಜಿ ಅವು ತಪ್ಪು ಕಲ್ಪನೆ.
0: ಅಂಚಿದ ಹತ್ರ ಜನಕ್ಕುಲ್ಲ ಈ ನಮ್ಮ ಮಣ್ಣದ ಆರೋಗ್ಯ ಎಲ್ಲ ಕಾಪಾಡೋಡು ಬೊಕ್ಕ ನೀರದ ಆರೋಗ್ಯ ಎಲ್ಲ ಕಾಪಾಡೋಡು ಆಯ್ತ ಒಟ್ಟಿಗೂ ನಮ್ಮ ಆರೋಗ್ಯ ಎಲ್ಲ ಎಡ್ಡೆ ಬೋಡು ಪನ್ಪಿನ ಹೆಂಚಿನ ಒಂಜಿ ಪಾತೆರ ಬಾರಿ ಪೊರ್ಲುಡು ಮಣ್ಣು ಪರೀಕ್ಷೆ ಮಲ್ಪುನ ಬಗೆಟ್ ಬೊಕ್ಕ ನೀರದ ಪರೀಕ್ಷೆ ಮಲ್ಪುನ ಬಗೆಟ್ ಸುಮಾರು ಮಾಹಿತಿಲೇನು ನಮ್ಮ ರೇಡಿಯೋ ನಿನಾದದ ಕೆಳುಗೆರೆಗೆ ತೆರಿಪಾಯರು ಎಂಕ್ಲ ರೇಡಿಯೋ ನಿನಾದದ ಪರವಾದ ಬೊಕ್ಕ ನಮ್ಮ ಕೆಳುಗೆರನ ಪರವಾದ ಇರಿಗೆ ಉಡಲ್ದಿಂಜಿನ ಸೊಲ್ಮೇಲು
1: ಸೊಲ್ಮೇಲು ಸರ್.

0: ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಷ್ಮಿತಾ. ವಿತ್ತ ವಿವೇಕ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದುಡ್ಡು ಎಲ್ಲದಕ್ಕೂ ಬೇಕು, ದುಡ್ಡಿದ್ರೆ ದುನಿಯಾ ಅನ್ನೋ ಮಾತು ಈ ಲೈಫ್ಗೆ ಸರಿಯಾಗಿ ಅನ್ವಯಿಸುತ್ತೆ. ನಾವು ತಿನ್ನೋ ಫುಡ್ಡಿಂದ ಹಿಡಿದು ಬೇಕಾಗೋ ಎಲ್ಲ ವಸ್ತುಗಳಿಗೂ ಹಣ ಕೊಡಲೇಬೇಕು. ಸಂಪಾದನೆ, ಸಾಲ, ಖರ್ಚು, ಬಂಡವಾಳ, ಹೀಗೆ ನಾನಾ ರೂಪದಲ್ಲಿ ವ್ಯವಹರಿಸೋ ದುಡ್ಡು ಇವತ್ತಿನ ನಮ್ಮ ಜೀವನದ ಪ್ರಮುಖ ಆಸ್ತಿಯಾಗಿದೆ. ಬನ್ನಿ, ಹಣದ ವ್ಯವಹಾರದ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಹಾಗೆ ಇಂಪಾರ್ಟೆಂಟ್ ವಿಚಾರಗಳನ್ನು ಇವತ್ತಿನ ನಮ್ಮ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ವಿಚಾರದ ಬಗ್ಗೆ ಮಾಹಿತಿ ನೀಡೋಕೆ ನಮ್ಮ ಜೊತೆ ಇರೋ ಅತಿಥಿ ಯಾರಂದ್ರೆ ಡಾಕ್ಟರ್ ಗಣರಾಜ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ SDM ಕಾಲೇಜ್ ಉಜಿರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ಸರ್, ನಾನೊಂದು ಮಾತು ಕೇಳಿದ್ದೇನೆ. ನಮ್ಮ ಬೆಸ್ಟ್ ಫ್ರೆಂಡ್ ಯಾರಂದ್ರೆ ನಮ್ಮ ಸೇವಿಂಗ್ಸ್ ಅಂತೆ. ಯಾರೇ ಕೈ ಕೊಟ್ಟರು ನಾವು ಸೇವ್ ಮಾಡಿಟ್ಟಿರೋ ಹಣ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ. ಈಗ ಸೇವಿಂಗ್ಸ್ ಅಂದ ತಕ್ಷಣ ನಮಗೆ ನೆನಪಾಗೋದೇ FD ಅಂದರೆ ಫಿಕ್ಸೆಡ್ ಡೆಪಾಸಿಟ್. ಈ ಫಿಕ್ಸೆಡ್ ಡೆಪಾಸಿಟ್ನ ಬಗ್ಗೆ ಕೆಲವೊಂದು ಮಾಹಿತಿ ನೀಡ್ಬೋದಾ?
1: ಖಂಡಿತ ಸುಷ್ಮಿತಾ, ನೀವು ನನ್ನನ್ನು ಭಾಳ ಚೆನ್ನಾಗಿ ಸ್ವಾಗತ ಮಾಡಿದ್ರಿ. ಸ್ವಾಗತ ಮಾಡುವ ಸಂದರ್ಭದಲ್ಲಿ ನೀವು ದುಡ್ಡಿನ ಬಗ್ಗೆ ಒಂದು ಮಾತನ್ನು ಹೇಳಿದ್ರಿ. ದುಡ್ಡು ನಮಗೆ ಬಹಳಷ್ಟು ಅವಶ್ಯಕ, ಮತ್ತು ನಮ್ಮ ಅರ್ಥ ಶಾಸ್ತ್ರದಲ್ಲಿ ದುಡ್ಡಿಗೆ ಬಹಳ ಪ್ರಾಮುಖ್ಯತೆ ಇದೆ. ಅರ್ಥಶಾಸ್ತ್ರದಲ್ಲಿ ನಾವು ಒಂದು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಒಂದು ವಿಷಯವನ್ನು ಹೇಳ್ತೇವೆ, ದುಡ್ಡು ಮತ್ತು ಬ್ಲಡ್ಡು ಇದು ಸರ್ಕ್ಯುಲೇಟ್ ಆಗ್ತಾ ಇರಬೇಕು ಅಂತೇಳಿ. ಆರ್ಥಿಕತೆ ಉತ್ತೇಜನಕ್ಕೆ ಈ ದುಡ್ಡು ಅನ್ನುವಂಥದ್ದು ಬಹಳಷ್ಟು ಸರ್ಕ್ಯುಲೇಟ್ ಆಗ್ತಾ ಇದ್ದರೆ, ಒಬ್ಬರಿಂದ ಇನ್ನೊಬ್ಬರಿಗೆ ಅದು ಹೋಗ್ತಾ ಇದ್ದರೆ ಆರ್ಥಿಕತೆಗೆ ಒಳ್ಳೆಯ ಉತ್ತೇಜನ ಸಿಗ್ತದೆ ಅನ್ನುವಂಥದ್ದು. ಆರ್ಥಿಕತೆಯಲ್ಲಿ ಒಂದು ಬಹಳ ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸುವಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು ಬ್ಯಾಂಕುಗಳು. ಹಿಂದಿನ ಕಾಲದಲ್ಲಿ ನಮಗೆ ಸಾಕಷ್ಟು ಬ್ಯಾಂಕುಗಳು ಲಭ್ಯ ಇರಲಿಲ್ಲ. ನಾವೇನಿದ್ದರೂ ಕೂಡ ಹಣದ ಮುಖಾಂತರ, ನೋಟಿನ ಮುಖಾಂತರವೇ ನಮ್ಮ ವ್ಯವಹಾರವನ್ನು ಮಾಡ್ತಾ ಇದ್ವಿ. ಈಗ ಹಾಗಲ್ಲ, ಈಗ ಬಹಳಷ್ಟು ಬ್ಯಾಂಕುಗಳು ಬಂದಿವೆ, ಬಹಳಷ್ಟು ಬ್ಯಾಂಕುಗಳು ಜನರಿಗೆ ಭಾಳ ಹತ್ತಿರ ಆಗ್ತಾ ಇದೆ. ಬ್ಯಾಂಕುಗಳು ಒಳ್ಳೆಯ ಒಳ್ಳೆಯ ಸ್ಕೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಈಗ ತಾವು ಕೇಳಿದ ಪ್ರಶ್ನೆಗೆ ಅನುಗುಣವಾಗಿ ನೀವು ಫಿಕ್ಸ್ಡ್ ಡೆಪಾಸಿಟ್ ಅಥವಾ ನಾವು ಅದನ್ನು ನಿಶ್ಚಿತ ಠೇವಣಿ ಅಂತ ಕರೀತೇವೆ. ಸಾಮಾನ್ಯ ಒಬ್ಬ ಕಸ್ಟಮರ್ ಬ್ಯಾಂಕಿಗೆ ಹೋದಾಗ ಅವನು ಓಪನ್ ಮಾಡುವಂಥ ಅಕೌಂಟ್ ಯಾವುದು ಅಂತ ಹೇಳಿದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಉಳಿತಾಯ ಖಾತೆ ಅಕೌಂಟ್ ಅಂತ ನಾವು ಕರೀತೇವೆ. ಆದರೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಬರುವಂಥದ್ದು ಯಾವಾಗ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯ ಬಳಿಯಲ್ಲಿ ಒಂದು ಸ್ವಲ್ಪ ಹಣ ಇದೆ, ಫಾರ್ ಎಕ್ಸಾಂಪಲ್ 1 ಲಕ್ಷ ಅಥವಾ 2 ಲಕ್ಷ ಹಣ ಇದೆ. ಅವನು ಉಳಿತಾಯ ಖಾತೆಯಲ್ಲಿ ಹಣವನ್ನು ಇಟ್ಟರೆ ಅವನಿಗೆ ಬಡ್ಡಿ ಕಡಿಮೆ ಬರ್ತದೆ. ನಿಶ್ಚಿತ ಠೇವಣಿಯಲ್ಲಿ ಅಂದರೆ 1 ವರ್ಷಕ್ಕೆ 2 ವರ್ಷಕ್ಕೆ ಈ ರೀತಿಯಲ್ಲಿ ಹಣವನ್ನು ಅವನು ಬ್ಯಾಂಕಿನಲ್ಲಿ ಇಟ್ಟರೆ, ಡೆಪಾಸಿಟ್ ಮಾಡಿಟ್ಟರೆ ಅವನಿಗೆ ಹೆಚ್ಚು ಬಡ್ಡಿ ಬರ್ತದೆ, ಮತ್ತು ಅವನಿಗೆ ಅವನು ಇಟ್ಟ ಹಣದಿಂದ ಬರುವಂತಹ ರಿಟರ್ನ್ ಆದಾಯ ಏನಿದೆ ಅದು ಜಾಸ್ತಿ ಆಗ್ತದೆ. ಹಾಗಾಗಿ ಬ್ಯಾಂಕುಗಳು ಒಂದು ಹೆಚ್ಚು ಹಣ ಬ್ಯಾಂಕಿಗೆ ಬರಲಿ ಅಂತ, ಇನ್ನೊಂದು ಜನರಿಗೆ ಹೆಚ್ಚು ಉಳಿತಾಯ ಆಗಲಿ, ಅವರು ಇಟ್ಟ ಹಣಕ್ಕೆ ಹೆಚ್ಚು ಅವರಿಗೆ ರಿಟರ್ನ್ಸ್ ಬರಲಿ ಅನ್ನೋ ಒಂದು ಕಾರಣಕ್ಕಾಗಿ ಬ್ಯಾಂಕುಗಳು ಜನರಲ್ಲಿ ನೀವು ಹೆಚ್ಚು FDಯನ್ನು ಮಾಡಿ ಅಂತ ಹೇಳ್ತಾರೆ. FDಗೆ ಈ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ನಾನು ಹೇಳಿದೆಲ್ಲ, ಅದಕ್ಕಿಂತ ಹೆಚ್ಚು ಬಡ್ಡಿ ದರ ಇರ್ತದೆ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿನಲ್ಲಿ ಈಗ ಸಾಧಾರಣ 3-3.5% ಬಡ್ಡಿ ದರವನ್ನು ಬ್ಯಾಂಕ್ಗಳು ನಿಗದಿ ಮಾಡಿವೆ. ಆದರೆ FDಗೆ ಸಾಧಾರಣ 6-7% ತನಕ, ಅಂದರೆ ಆಲ್ಮೋಸ್ಟ್ ಡಬಲ್ ಇಂಟ್ರೆಸ್ಟ್ ರೇಟ್ ಬಡ್ಡಿ ದರ FDಯ ಮೇಲೆ ಇದೆ. ಹಾಗಾಗಿ ಜನರಿಗೆ ಹೆಚ್ಚು ಅವರ ಹಣದ ಮೇಲೆ ಉಳಿತಾಯ ಆಗ್ತದೆ, ಅವರಿಗೆ ಹೆಚ್ಚು ಅದಕ್ಕೆ ಅವರು ಇಟ್ಟ ಹಣಕ್ಕೆ ರಿಟರ್ನ್ಸ್ ಬರ್ತದೆ. ಸೊ ಈ ಕಾರಣಕ್ಕಾಗಿ ಸ್ಥಿರ ಠೇವಣಿಯನ್ನು ಬ್ಯಾಂಕ್ಗಳು ಉತ್ತೇಜಿಸ್ತಾ ಇವೆ. ಅಲ್ಲದೆ ಸಾರ್ವಜನಿಕರು ಕೂಡ ಬ್ಯಾಂಕಿನಲ್ಲಿ ಹೆಚ್ಚು FDಯನ್ನು ಇಡಲಿಕ್ಕೆ ಆಸಕ್ತಿಯನ್ನು ಹೊಂದಿದ್ದಾರೆ. FDಯಲ್ಲಿ 2 ವಿಧ ಇದೆ, ಒಂದು ಸಂಚಿತ ನಿಶ್ಚಿತ ಠೇವಣಿ ಮತ್ತು ಸಂಚಿತವಲ್ಲದ ನಿಶ್ಚಿತ ಠೇವಣಿ ಅಂತೇಳಿ. ಸಂಚಿತ ಅಂತ ಹೇಳಿದರೆ ನೀವು 1 ವರ್ಷಕ್ಕೆ ನಿಮ್ಮ ಸ್ಥಿರ ಠೇವಣಿಯನ್ನು ಇಟ್ಟಿದ್ದೀರಿ, 1 ವರ್ಷ ಆದ ಮೇಲೆ ನೀವು ಪುನಃ ಅದನ್ನು 1 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ನೀವು ಅದನ್ನು ಮುಂದುವರಿಸುತ್ತಿದ್ದರೆ ನೀವು ಇಟ್ಟ ಹಣಕ್ಕೆ ಬಡ್ಡಿ ಏನಿದೆ ಅದು ಸೇರಿ ಅದು ಮತ್ತೆ 1 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಅದು ಮುಂದುವರಿಯುತ್ತದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಹಿರಿಯ ನಾಗರಿಕರಿರ್ತಾರೆ, ಅವರಿಗೆ ಅವರ ರಿಟೈರ್ಮೆಂಟ್ ಆದ ಮೇಲೆ, ಅವರ 60 ವರ್ಷ ಪ್ರಾಯದ ನಂತರ ಅವರಿಗೆ ದುಡಿಲಿಕ್ಕಾಗೋದಿಲ್ಲ, ಅವರಿಗೆ ಒಂದು ಸ್ವಲ್ಪ ಹಣದ ಅವಶ್ಯಕತೆ ಇರ್ತದೆ. ಈ ಸಂದರ್ಭದಲ್ಲಿ ಬ್ಯಾಂಕ್ಗಳು ಏನು ಮಾಡ್ತೇವೆ ಅಂತ ಹೇಳಿದರೆ, ಅವರು ರೆಗ್ಯುಲರ್ ಆಗಿ ಅವರ ಬಡ್ಡಿಯನ್ನು ತೆಗೆದುಕೊಳ್ಬೋದು. ಇದನ್ನು ಸಂಚಿತವಲ್ಲದ ನಿಶ್ಚಿತ ಠೇವಣಿ ಅಂತ ಕರಿತೇವೆ. ಅವರು ಅವರಿಗೆ ಬೇಕಾದ ಹಾಗೆ ತಿಂಗಳಿಗೊಮ್ಮೆ ಅವರಿಗೆ ಬಡ್ಡಿ ಬೇಕು ಅಂತೇಳಿ, ಆದರೆ ಅವರಿಟ್ಟ ಠೇವಣಿ ಮೇಲೆ ಬಡ್ಡಿ ಬೇಕು ಅಂತ ಹೇಳಿದರೆ ತಿಂಗಳಿಗೊಮ್ಮೆ ತಗೊಳ್ಬೋದು, 2 ತಿಂಗಳಿಗೊಮ್ಮೆ ತಗೊಳ್ಬೋದು, ಕ್ವಾರ್ಟರ್ಲಿ ತಗೊಳ್ಬೋದು, ಅಥವಾ 6 ತಿಂಗಳಿಗೊಮ್ಮೆ ತಗೊಳ್ಬೋದು, ಅಥವಾ 1 ವರ್ಷಕ್ಕೊಮ್ಮೆ ಅವರು ಬಡ್ಡಿಯನ್ನು ವಿತ್ಡ್ರಾ ಮಾಡ್ಕೊಳ್ಬೋದು. ಆದರೆ ಅವರು ಇಟ್ಟಿರುವಂಥ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ, 1 ಲಕ್ಷ 2 ಲಕ್ಷ, ಅದು ಮುಂದುವರಿಯುತ್ತಾ ಇರ್ತದೆ. ಈ ರೀತಿಯ 2 ವಿಧದ FDಗಳನ್ನು ಬ್ಯಾಂಕ್ಗಳು ಸಾರ್ವಜನಿಕರಿಗೆ ಒದಗಿಸ್ತವೆ. ಇದಲ್ಲದೆ ಇನ್ನೊಂದು ಬಹಳ ಮುಖ್ಯವಾಗಿ ಟ್ಯಾಕ್ಸ್ ಸೇವಿಂಗ್ ನಿಶ್ಚಿತ ಠೇವಣಿ ಅನ್ನುವಂಥದ್ದು ಇದೆ. ಇಲ್ಲಿ ಟ್ಯಾಕ್ಸನ್ನು ಉಳಿಸಲಿಕ್ಕೋಸ್ಕರ ನಿಶ್ಚಿತ ಠೇವಣಿಯ ಅವಕಾಶವನ್ನು ಸಾರ್ವಜನಿಕರಿಗೆ ಬ್ಯಾಂಕ್ಗಳು ಮಾಡಿಕೊಡ್ತಾ ಇದ್ದಾವೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ನಾವು ವರ್ಷದಲ್ಲಿ 1.5 ಲಕ್ಷ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇದರಲ್ಲಿಯೂ ಹಾಗೆ 1.5 ಲಕ್ಷ ಹಣವನ್ನು ನಾವು ಈ ನಿಶ್ಚಿತ ಠೇವಣಿಯಲ್ಲಿ ಇರ್ಬೋದು. ಆದರೆ ಒಂದು ಕಂಡೀಷನ್ ಇದೆ ಅಲ್ಲಿ, ಏನು ಅಂತ ಹೇಳಿದರೆ ಮಿನಿಮಮ್ ಅವಧಿ, ನಾವೇನು ಪಿರಿಯಡ್ ಅಂತ ಕರಿತೇವೆ, ಅದು 5 ವರ್ಷದ ತನಕ ಇಲ್ಲಿ ಠೇವಣಿಯನ್ನು ಸಾರ್ವಜನಿಕರು ಬ್ಯಾಂಕಿನಲ್ಲಿ ಇಡಬೇಕಾಗ್ತದೆ. ಇದನ್ನು ಟ್ಯಾಕ್ಸ್ ಸೇವಿಂಗ್ FD ಅಂತ ಕರಿತೇವೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಟ್ರೆಸ್ಟ್ ರೇಟನ್ನು ನಾನೀಗ ಆಗಾಗಲೇ ಹೇಳಿದೆ, ಸಾಧಾರಣ 6-7% ಇದೆ ಅಂತೇಳಿ. ಈಗ ಅವಧಿಗೆ ಬಂದಾಗ ಎಷ್ಟು ದಿನ ಇಡ್ಬೋದು? ಈಗ ಒಂದು ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ, ಕಡಿಮೆ ಅಂದರೆ ಎಷ್ಟು ಕಡಿಮೆ ದಿನಕ್ಕೆ ನಾವು ಸ್ಥಿರ ಠೇವಣಿಯನ್ನು ಇಡ್ಬೋದು ಅಂತೇಳಿ. RBI ಗೈಡ್ಲೈನ್ಸ್ ಮತ್ತು ಬ್ಯಾಂಕ್ ಒದಗಿಸಿರುವ ಮಾಹಿತಿಯ ಪ್ರಕಾರ ಮಿನಿಮಮ್ ನಂಬರ್ ಆಫ್ ಡೇಸ್ ಅಂತ ಹೇಳಿದರೆ 7 ದಿನ ಇಡಬೇಕು. 7 ದಿನದಿಂದ 10 ವರ್ಷದ ತನಕ ನಾವು ನಿಶ್ಚಿತ ಠೇವಣಿಯಲ್ಲಿ ಹಣವನ್ನು ಇಡಬಹುದು. ಇದಕ್ಕೆ ಇನ್ನೊಂದು ಮಾಹಿತಿ ನಾನು ಕೊಡಬೇಕು ಅಂತ ಹೇಳಿದರೆ TDS ಅಂತ ಕರೀತೇವೆ. ಅಂದರೆ ಇಲ್ಲಿ ಮೂಲದಲ್ಲಿ ತೆರಿಗೆ ಕಡಿತ ಅಂತ, ಟ್ಯಾಕ್ಸ್ ರಿಡಕ್ಷನ್ ಎಟ್ ಸೋರ್ಸ್ ಅಂತೇಳಿ. ಅಂದರೆ ನೀವು FD ಇಟ್ಟಾಗ ಅದಕ್ಕೆ ಕರ ಇಲ್ವ, ಅದಕ್ಕೆ ತೆರಿಗೆ ಇಲ್ವ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಖಂಡಿತವಾಗಿಯೂ ಅದಕ್ಕೆ ತೆರಿಗೆ ಇದೆ. ಆ ತೆರಿಗೆಯಲ್ಲಿ ಕೂಡ ಒಂದು ಸ್ವಲ್ಪ ನಮಗೆ ಎಕ್ಸೆಂಪ್ಷನ್ ಅನ್ನುವಂಥದ್ದಿದೆ. ಅಂದರೆ ಈಗ ಪ್ರಸ್ತುತ ಭಾರತ ಸರ್ಕಾರದ ನಿಯಮದ ಪ್ರಕಾರ ಸಾಮಾನ್ಯ ಗ್ರಾಹಕ, ಬ್ಯಾಂಕಿನ ಗ್ರಾಹಕ ಅಂದರೆ 60 ವರ್ಷದ ಒಳಗಿನಿರುವಂತಹ ಗ್ರಾಹಕ, ಅವನಿಗೆ 40,000 ತನಕ ಎಕ್ಸೆಂಪ್ಷನ್ ಇದೆ. ಈಗ ಸಪೋಸ್ ನೀವೊಂದು 4 ಲಕ್ಷ ಠೇವಣಿಯನ್ನು ಬ್ಯಾಂಕಿನಲ್ಲಿ ಇಟ್ಟಿದ್ದೀರಿ, ನಿಮಗೆ 40,000 ಬಡ್ಡಿ ಬರ್ತದೆ ಅಂತೇಳಿ ಆದರೆ ಅದಕ್ಕೆ ಯಾವುದೇ ರೀತಿಯ TDSನ್ನು ಬ್ಯಾಂಕ್ಗಳು ಕಟ್ ಮಾಡೋದಿಲ್ಲ. ಆದರೆ ಅದು ಕ್ರಾಸ್ ಆದರೆ, 40,000ಕ್ಕಿಂತ ಜಾಸ್ತಿ ನಿಮಗೆ ಬಡ್ಡಿ ಬರ್ತದೆ ಅಂತೇಳಿ ಆದರೆ ಖಂಡಿತವಾಗಿಯೂ ಅಲ್ಲಿ 10% TDSನ್ನು ಬ್ಯಾಂಕ್ಗಳು ಮಾಡ್ತವೆ. ಹಿರಿಯ ನಾಗರಿಕರಿಗೆ ಇನ್ನು ಒಂದು ಸ್ವಲ್ಪ ಹೆಚ್ಚಿನ ಅವಕಾಶ ಇರ್ತದೆ, ಅಂದರೆ ಅಮೌಂಟ್ ಇರ್ತದೆ, ಅಂದರೆ ಅದು 50,000ಕ್ಕೆ ಸರ್ಕಾರ ಹೆಚ್ಚಿಸಿದೆ. ಇನ್ನೊಂದು ವಿಷಯವನ್ನು ನಾನು ಇದರಲ್ಲಿ ಹೇಳಬೇಕು ಅಂತೇಳಿ ಆದರೆ, ಚಿಕ್ಕ ಮಕ್ಕಳು ಕೂಡ FDಯನ್ನು ಮಾಡ್ಬೋದಾ ಅಂತೇಳಿ? ಖಂಡಿತ ಮಾಡ್ಬೋದು. ಹುಟ್ಟಿದ ಕೂಡಲೇ ಅವರ ಪೇರೆಂಟ್ಸಿಗೆ ಏನಾದರೂ ಆಸಕ್ತಿ ಇದೆ ಅಂತೇಳಿ ಆದರೆ ಪೇರೆಂಟ್ಸಿನ ಎಲ್ಲ ಏನು ಅಡ್ರೆಸ್ಸು, ಅವರ ಎಲ್ಲ ವಿವರವನ್ನು ಕೊಟ್ಟು ಚಿಕ್ಕ ಮಗುವಿಗೆ ಕೂಡ FDಯನ್ನು ಮಾಡ್ಬೋದು. ಅವರಿಗೆ ಬರುವಂಥ ಇಂಟ್ರೆಸ್ಟ್ ರೇಟ್ ಮಾತ್ರ ಸಾಮಾನ್ಯ ಗ್ರಾಹಕರಿಗೆ ಬರುವಂಥ ಇಂಟ್ರೆಸ್ಟ್ ರೇಟ್ ಇರ್ತದೆ. ಸೊ ಇದು FD ಒಂದು ಬಹಳಷ್ಟು ಒಳ್ಳೆಯ ಡೆಪಾಸಿಟ್ ಸಿಸ್ಟಮ್ ಬ್ಯಾಂಕಿನಲ್ಲಿರುವಂಥದ್ದು. ಅಂದರೆ ನಾವು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಚಾನಲ್ಸನ್ನು ನೋಡಿದ್ದೇವೆ, ಆದರೆ ನಿಮ್ಮ ಹಣಕ್ಕೆ ಸೇಫ್ಟಿ ಇರುವಂಥ ಒಂದು ವ್ಯವಸ್ಥೆ ಬ್ಯಾಂಕಿನಲ್ಲಿ ಅಂತ ಹೇಳಿದರೆ ಅದು FD. ನೀವು ಯಾವಾಗ ಬೇಕಿದ್ದರೂ ಹಣವನ್ನು ತೆಗೀಬಹುದು. ಆದರೆ ಹಣವನ್ನು ತೆಗೆಯುವ ಸಂದರ್ಭದಲ್ಲಿ ನೀವು 1 ವರ್ಷಕ್ಕೆ ಹಣವನ್ನು ಇಟ್ಟಿದ್ದೀರಿ, 1 ವರ್ಷದ ಮೊದಲೇ ನಿಮಗೆ ಹಣ ಬೇಕು ಅಂತೇಳಿ ಆದರೆ ನೀವು ನಿಮಗೆ ಸಿಗುವಂತಹ ಬಡ್ಡಿದರ ಏನಿದೆ ಅಲ್ಲಿ ಸ್ವಲ್ಪ ಕಡಿತಗೊಳ್ತದೆ. ಅಂದರೆ 0.5%ನಿಂದ 1% ತನಕ ಕಡಿತಗೊಳ್ತದೆ. ಅದರಲ್ಲಿ ಇನ್ನೊಂದು ವ್ಯವಸ್ಥೆ ಇದೆ, ಬ್ಯಾಂಕ್ಗಳು ಬಹಳ ಒಳ್ಳೆಯ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ಮಾಡಿಕೊಟ್ಟಿದ್ದಾವೆ. ಅದು ಏನು ಅಂತ ಹೇಳಿದರೆ, ನೀವು 1 ವರ್ಷ ಅಥವಾ 2 ವರ್ಷದ ಅವಧಿಗೆ ಫಿಕ್ಸ್ ಡೆಪಾಸಿಟನ್ನು ಮಾಡಿದ್ದೀರಿ, ನಿಮಗೆ ಮಧ್ಯದಲ್ಲಿ ನೀವು 10 ಲಕ್ಷ ಹಣವನ್ನು ಫಿಕ್ಸ್ ಡೆಪಾಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ, ನಿಮಗೆ 1 ವರ್ಷ ಆಗುವಾಗ ನಿಮಗೆ 100,000 ಹಣದ ಅವಶ್ಯಕತೆ ಇದೆ, 200,000 ಹಣದ ಅವಶ್ಯಕತೆ ಇದೆ ಅಂತೇಳಿ ಆದರೆ ನೀವು ಆ ಎಫ್ ಡಿಯನ್ನು ವಿಡ್ರಾವಲ್ ಮಾಡಬೇಕಾಗಿಲ್ಲ. ಯಾಕೆಂದರೆ ಎಫ್ ಡಿಯನ್ನು ವಿಡ್ರಾವಲ್ ಮಾಡಿದರೆ ನಿಮಗೆ ಲಾಸ್ ಆಗ್ತದೆ, ಗ್ರಾಹಕರಿಗೆ ಲಾಸ್ ಆಗ್ತದೆ. ಸೊ ಈ ಕಾರಣಕ್ಕಾಗಿ ಬ್ಯಾಂಕ್ಗಳು ಏನು ಮಾಡ್ತೇವೆ ಅಂತೇಳಿ ಆದರೆ ಹೇಳಿದರೆ ನಿಮ್ಮ ಎಫ್ ಡಿಯ ಆಧಾರದ ಮೇಲೆ ಕೊಲ್ಯಾಟ್ರಲ್ ಅಂತ ನಾವು ಕರೀತೇವೆ ನಮ್ಮ ಅರ್ಥಶಾಸ್ತ್ರದಲ್ಲಿ, ಅಥವಾ ಬ್ಯಾಂಕಿಂಗ್ ಭಾಷೆಯಲ್ಲಿ ಕೊಲ್ಯಾಟ್ರಲ್ ಅಂತ ಕರೀತೇವೆ, ಲೋನನ್ನು ಕೊಡ್ತೇವೆ. ಸೊ ಲೋನ್ನ ಮುಖಾಂತರ ನಾವು ನಮ್ಮ ಎಮರ್ಜೆನ್ಸಿ ಫಂಡನ್ನು ನಾವು ಮೀಟ್ ಮಾಡ್ಕೊಳ್ಬೋದು. ಇದೆಲ್ಲ ಬೇರೆ ಬೇರೆ ರೀತಿಯ ಎಫ್ ಡಿಯಲ್ಲಿರುವಂಥ ಲಾಭಗಳು.
0: ಅಂದರೆ ಈಗ ಎಫ್ ಡಿಯಲ್ಲಿ ನಾವು ಎಷ್ಟು ಅಮೌಂಟ್ ಸಹ ಇಡ್ಬೋದು, ಬಟ್ ಟ್ಯಾಕ್ಸ್ ಬೀಳೋದಂದರೆ ಅದು ಅದರಲ್ಲಿ ಬರುವಂಥ ಇಂಟ್ರೆಸ್ಟ್ ಅಮೌಂಟಿಗೆ. 40,000 ದಾಟಿದರೆ ಅದರ ಮೇಲೆ ಟ್ಯಾಕ್ಸ್ ಬೀಳುತ್ತೆ ಅಂತ. ಹಾಗೆ ಈ ಏಜ್ಡ್ ಪೀಪಲ್ಗೆ 50,000 ದಾಟಿದರೆ. ಓಕೆ ಸರ್. ಸರ್, ಈಗ ಬ್ಯಾಂಕ್ಗಳು ಎಲ್ಲ ರೀತಿಯ ಲೋನ್ಗಳನ್ನು ಸಹ ಕೊಡ್ತದೆ, ಪರ್ಸ್ನಲ್ ಲೋನ್, ಬಿಸ್ನೆಸ್ ಲೋನ್, ಹೋಮ್ ಲೋನ್, ಹೀಗೆ. ಅದರಲ್ಲಿ ಸ್ಟೂಡೆಂಟ್ಸಿಗಂತ ಎಜುಕೇಷನ್ ಲೋನ್ ಅನ್ನೋದನ್ನು ಕೊಡ್ತದೆ. ಈಗ ಎಜುಕೇಷನ್ ಲೋನ್ ಪಡಿಬೇಕಾದ್ರೆ ಯಾವುದೆಲ್ಲ ಪ್ರೊಸೀಜರ್ಗಳಿವೆ?
1: ಸುಷ್ಮಿತಾ, ಒಳ್ಳೆ ಕ್ವಶನ್ ಅಂತ ತಾವು ಪುನಃ ಕೇಳಿದ್ದೀರಿ. ನಮ್ಮಲ್ಲಿ ನೀವು ತಿಳ್ಕೊಂಡಿರುವ ಹಾಗೆ ಲಿಟ್ರಸಿ ರೇಟ್ 74-75% ಇದೆ. ಇದು ಟೋಟಲ್ ಲಿಟ್ರಸಿ ರೇಟ್ ಅಂತ ನಾವು ಕರಿತೇವೆ. ಆದರೆ ಹೈಯರ್ ಎಜುಕೇಷನಿಗೆ ಬಂದಾಗ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನಿಗೆ ಹೋಗುವಂಥ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. 2014-15 ಸಾಧಾರಣ 22-23% ವಿದ್ಯಾರ್ಥಿಗಳು, ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷ್ಯೋ ಅಂತ ಹೇಳ್ತೇವೆ ನಾವು, ಅದರಲ್ಲಿ ಹೈಯರ್ ಎಜುಕೇಷನಿಗೆ ಹೋಗುವಂಥ ವಿದ್ಯಾರ್ಥಿಗಳ ಸಂಖ್ಯೆ 23% ಇತ್ತು. ಇತ್ತೀಚೆಗೆ ಅದೊಂದು 28%ನಷ್ಟು ಜಾಸ್ತಿ ಆಗಿದೆ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಗವರ್ಮೆಂಟ್ ಕೊಡುವಂತಹ ಸಪೋರ್ಟ್ ಮತ್ತು ನೀವು ಕೇಳಿದಂತೆ ಎಜುಕೇಷನ್ ಲೋನಿಂದ. ಈಗ ಎಜುಕೇಷನ್ ಲೋನಿಗೆ ಬಂದಾಗ ಬ್ಯಾಂಕ್ಗಳು ಎಜುಕೇಷನ್ ಲೋನ್ ಯಾರಿಗೆ ಕೊಡ್ತವೆ ಅನ್ನುವಂಥದ್ದು, ಸಾಧಾರಣವಾಗಿ ಪದವಿ, ಸ್ನಾತಕೋತ್ತರ ಪದವಿಗಳಿಗೆ ಎಜುಕೇಷನ್ ಲೋನನ್ನು ಬ್ಯಾಂಕ್ಗಳು ಕೊಡ್ತವೆ. ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ನಾವು ನಮ್ಮ ಪಕ್ಕದ ಬ್ಯಾಂಕಿಗೆ ಹೋಗಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಅವರಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಅವರು ಕೇಳ್ತಾರೆ. ಅಂದರೆ ನಮ್ಮ ಸರ್ಟಿಫಿಕೇಟ್ಸ್, ನಮ್ಮ ಎಜುಕೇಷನಿಗೆ ಸಂಬಂಧಪಟ್ಟ ಸರ್ಟಿಫಿಕೇಟ್ಸ್, ನೀವು ಡಿಗ್ರಿಗೆ ಎಜುಕೇಷನ್ ಲೋನ್ ಅಂತ ತಗೊಳ್ತೀರಿ ಅಂತೇಳಿ ಆದರೆ ಪಿ ಯು ಸಿಯ ಸರ್ಟಿಫಿಕೇಟ್ ಮತ್ತು ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅಂತೇಳಿ ಬ್ಯಾಂಕ್ಗಳು ನಿರೀಕ್ಷೆ ಮಾಡ್ತೇವೆ. ಅಂತೂ ಪಾಸಿಂಗ್ ಮಾರ್ಕ್ಸು ಖಂಡಿತ ಬೇಕಾಗ್ತದೆ. ಅವರಿಗೆ ಸಂಬಂಧಪಟ್ಟ ಸೂಕ್ತ ದಾಖಲೆಗಳನ್ನ ನಾವು ಕೊಡಬೇಕಾಗ್ತದೆ. ಅಂದರೆ ನಾನು ಹೇಳಿದಂಥ ಈಗ ಸರ್ಟಿಫಿಕೇಟ್ಸ್ ಇರ್ಬೋದು, ನಮ್ಮ ಫೋಟೋ ಇರ್ಬೋದು, ಮತ್ತು ಸಂಬಂಧಪಟ್ಟ ಎಜುಕೇಷನಲ್ ಇನ್ಸ್ಟಿಟ್ಯೂಷನಿಂದ ದಾಖಲೆಗಳಿರ್ಬೋದು, ಅದಕ್ಕೆ ಎಷ್ಟು ಖರ್ಚಾಗ್ತದೆ, ಯಾವ ಯಾವ ಇದಕ್ಕೆ ಅಂದರೆ ಹಾಸ್ಟೆಲಿಗೆ ಎಷ್ಟು ಖರ್ಚಾಗ್ತದೆ, ಅಥವಾ ಅಲ್ಲಿ ಅಡ್ಮಿಷನ್ ಫೀ ಎಷ್ಟು, ಇದಕ್ಕೆಲ್ಲ ಎಷ್ಟಾಗ್ತದೆ ಅನ್ನುವಂಥ ಒಂದು ಸ್ಪ್ಲಿಟ್ ಫಿಗರನ್ನು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಕ್ಗಳಿಗೆ ಒದಗಿಸಬೇಕಾಗ್ತದೆ. ನಂತರ ವಿದ್ಯಾರ್ಥಿಗಳು ಲೋನನ್ನು ತಗೊಳ್ಳುವ ಸಂದರ್ಭದಲ್ಲಿ ಅವರ ಹೆತ್ತವರ ಮಾಹಿತಿ ಬೇಕಾಗ್ತದೆ. ಹೆತ್ತವರ ಮಾಹಿತಿ ಅಂದರೆ ಅವರು ಕೋ ಅಬ್ಲಿಗೆಂಟ್ ಆಗಿರ್ತಾರೆ. ಅಪ್ಲಿಕೇಶನ್ ನಾವು ಹಾಕೋದಿದ್ರು ಕೂಡ ಅದಕ್ಕೆ ಸಪೋರ್ಟಿವ್ ಆಗಿ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ಇರಬೇಕಾಗ್ತದೆ. ಅವರು ಕೂಡ ಅವರ ಮಾಹಿತಿಯನ್ನು ಬ್ಯಾಂಕ್ಗಳಿಗೆ ಒದಗಿಸಬೇಕಾಗ್ತದೆ. ನಮ್ಮ ದೇಶದಲ್ಲಿ ಈಗ ಪ್ರಸ್ತುತ ನಿಯಮದ ಪ್ರಕಾರ 7.5 ಲಕ್ಷದ ತನಕ ಯಾವುದೇ ರೀತಿಯ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಂದರೆ ಶ್ಯೂರಿಟಿ ಬೇಕಾಗೋದಿಲ್ಲ. ನಮ್ಮ ಲ್ಯಾಂಡ್ ಡಾಕ್ಯುಮೆಂಟ್ಸ ಅಥವಾ ಬೇರೆ ಏನಾದರೂ ಜ್ಯುವೆಲ್ಲರಿ ಆರ್ನಮೆಂಟ್ ಯಾವುದನ್ನು ನಾವು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಆಗಿ ಕೊಡಬೇಕಾಗಿಲ್ಲ. ಅದು 7.5 ಲಕ್ಷಕ್ಕಿಂತ ಹೆಚ್ಚು ಹೋದರೆ ಅದಕ್ಕಿಂತ ಜಾಸ್ತಿ ಆದರೆ ನಾವು ಕೊಲ್ಯಾಟ್ರಲ್ ಸೆಕ್ಯೂರಿಟಿಯನ್ನು ಬ್ಯಾಂಕಿಗೆ ಕೊಡಬೇಕಾಗ್ತದೆ. ಹಾಗಾಗಿ ಬ್ಯಾಂಕ್ಗಳು ಎಜುಕೇಷನ್ ಲೋನನ್ನು ಉತ್ತೇಜಿಸ್ತವೆ. ಉತ್ತೇಜಿಸೋದು ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟ ಸಹಾಯವನ್ನು ಬ್ಯಾಂಕ್ಗಳು ಮಾಡ್ತವೆ. ಇದರಲ್ಲಿ ಭಾಳ ಮುಖ್ಯವಾಗಿ ಮೊರಟೋರಿಯಂ ಪಿರಿಯಡ್ ಅನ್ನುವಂಥದ್ದು ಇರ್ತದೆ. ಅಂದರೆ ನಾವು ಲೋನನ್ನು 3 ವರ್ಷಕ್ಕೆ ತಗೊಂಡ್ರೆ 3 ವರ್ಷ ಆದ ಮೇಲೆ ನಾವು ಹಣವನ್ನು ರೀಪೇಮೆಂಟ್ ಮಾಡಬೇಕಾಗ್ತದೆ, ಬ್ಯಾಂಕ್ಗಳಿಗೆ ರೀಪೇಮೆಂಟ್ ಮಾಡಬೇಕಾಗ್ತದೆ. ಯಾಕೆಂದರೆ ಅದು ಲೋನ್. ಆದರೆ ಇಲ್ಲಿ 1 ತಿಂಗಳಿಂದ 1 ವರ್ಷದ ತನಕ ನಾವು ನಮ್ಮ ಕೆಲಸವನ್ನು ಹುಡ್ಕೊಳ್ಳಿಕ್ಕೆ ನಮಗೆ ಅವಧಿ ಬೇಕಾಗ್ತದೆ, ನಮಗೆ ಒಂದು ಸ್ವಲ್ಪ ಟೈಮ್ ಬೇಕಾಗ್ತದೆ. ಆ ಅವಧಿಗೆ ಬ್ಯಾಂಕ್ಗಳು ನೀವು ಹಣವನ್ನು ಸಂದಾಯ ಮಾಡಬೇಕು ಅಂತೇಳಿ ಹೇಳೋದಿಲ್ಲ. ಅಷ್ಟು ಆ ಮೊರಟೋರಿಯಂ ಪೀರಿಯಡ್ ಆದ ಮೇಲೆ EMI ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ನಾವೇನು ಕರಿತೇವೆ ಅದು ಶುರುವಾಗ್ತದೆ. ನಂತರ ಅವರು ಹಣವನ್ನು ಸಂದಾಯ ಬ್ಯಾಂಕಿಗೆ ಮಾಡಬೇಕಾಗ್ತದೆ. ಸೊ ಇದರಿಂದಾಗಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಆಗಿದೆ. ಈ ಎಜುಕೇಷನ್ ಲೋನ್ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ನಮ್ಮ ಟೋಟಲ್ ಲಿಟ್ರಸಿ ರೇಟನ್ನು ಕೂಡ ಜಾಸ್ತಿ ಮಾಡುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದೆ.
0: ಈಗ ಎಜುಕೇಷನ್ ಲೋನ್ ಅನ್ನೋದನ್ನು ಪಡೆದ್ರೆ ಅವರಿಗೆ ಇಷ್ಟು ಒಂದು 6 ತಿಂಗಳು ಇಂದ 1 ವರ್ಷ ತನಕ ಅವರಿಗೆ ವಾಪಸ್ ಪೇ ಮಾಡಲಿಕ್ಕೆ ಒಂದು ಟೈಮ್ ಪಿರಿಯಡ್ ಕೊಟ್ಟಿರ್ತಾರೆ. ಅಂದರೆ ಅವರು ಕೆಲಸ ಹುಡ್ಕೊಳ್ಬೇಕು ಅಂತ. ಅದರ ನಂತರ ಅಂತೂ ಅವ್ರು ಕಟ್ಟಲೇಬೇಕು ಏನೇ ಆದರೂ ಸಹ.
1: ಕಟ್ಟಲೇಬೇಕು. ಅದಕ್ಕೆ ಇಂಟ್ರೆಸ್ಟ್ ರೇಟ್ ಕೂಡ ಇರ್ತದೆ. ಈಗ ಪ್ರಸ್ತುತ 10-15% ತನಕ ಬೇರೆ ಬೇರೆ ಬ್ಯಾಂಕ್ಗಳು, ಅದು ಬ್ಯಾಂಕಿನ ಮೇಲೆ ನಿರ್ಧಾರ ಆಗ್ತದೆ, ಬೇರೆ ಬೇರೆ ಬ್ಯಾಂಕುಗಳು ಒಂದೊಂದು ರೀತಿಯ ಎಜುಕೇಷನ್ ಲೋನ್ ಎಜುಕೇಷನ್ ಲೋನ್ನ ಮೇಲೆ ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡಿರ್ತವೆ. ಸಾಧಾರಣವಾಗಿ 10-15% ತನಕ ಎಜುಕೇಷನ್ ಲೋನ್ನ ಮೇಲೆ ಇಂಟ್ರೆಸ್ಟ್ ಇದೆ. ಹಾಗೆ ಅದು ಇತ್ತೀಚೆಗೆ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ನಲ್ಲಿ ಹೊಸ ರೆಜಿಮ್ ಅನ್ನುವಂಥದ್ದು ಬಂದಿದೆ. ಓಲ್ಡ್ ರೆಜಿಮ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಕೂಡ ಇದರಲ್ಲಿ ಇದೆ. ಅಂದರೆ ನಾವು ಉದ್ಯೋಗನ ಪಡ್ಕೊಂಡ ಮೇಲೆ ನಮಗೆ ಎಜುಕೇಷನ್ ಲೋನ್ ಇದ್ದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಾಗ ನಾನು ಎಜುಕೇಷನ್ ಲೋನನ್ನು ನಾನಲ್ಲಿ ರಿಫ್ಲೆಕ್ಟ್ ಮಾಡಬಹುದು. ಈ ಒಂದು ವ್ಯವಸ್ಥೆ ಕೂಡ ಇದೆ.
0: ಅಂದರೆ ಎಜುಕೇಷನ್ ಲೋನ್ ಪಡಿಬೇಕು ಅಂತ ತುಂಬ ಸ್ಟೂಡೆಂಟ್ಸಿಗೆ ಇರ್ತದೆ. ಅಂದರೆ ಅವರಿಗೆ ಕೆಲವು ಸಲ ಅದರ ಬಗ್ಗೆ ಗೊತ್ತಿರುವುದಿಲ್ಲ. ಸೊ ಹಾಗೆ ಏನಾಗ್ತದೆ, ಮತ್ತೆ ಅವರು ತುಂಬ ವರ್ಷ ಆದ ನಂತರ ನಾವು ಪಡಿಬೇಕಿತ್ತು ಅಂತ ಅನಿಸುವಂತ ಹಾಗೆಲ್ಲ ಆಗುತ್ತೆ. ಸೊ ಅಂಥವ್ರಿಗೆ ಇದು ತುಂಬ ಒಳ್ಳೆ ಮಾಹಿತಿ ಅಂತ ಅನ್ಕೊಳ್ತೇನೆ ನಾನು.
1: ಹೌದು, ಕಾಲೇಜಿನಲ್ಲಿ ಕೂಡ ಅದರ ಬಗ್ಗೆ, ಕಾಲೇಜಿನಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಬ್ಯಾಂಕ್ಗಳು ಕೊಡ್ತವೆ. ಉಪನ್ಯಾಸಕರು ಕೂಡ ಇತ್ತೀಚೆಗೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ.
0: ಓಕೆ ಸರ್, ಈಗ ಡೆಬಿಟ್ ಕಾರ್ಡ್ ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಇದೆ, ನನ್ನ ಹತ್ರನೂ ಇದೆ. ಆದರೆ ಈ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಅಂದರೆ ನನ್ನ ಫ್ಯಾಮಿಲಿಯಲ್ಲೆಲ್ಲ ಹೇಳ್ತಾರೆ ಕ್ರೆಡಿಟ್ ಕಾರ್ಡ್ ಇದ್ದರೆ ಶಾಪಿಂಗ್ಗೆ ಹೆಲ್ಪ್ ಆಗುತ್ತೆ, ಅದರ ನಂತರ ಅದರ EMI ಕಟ್ಟಬೇಕು, ಹಾಗೆ ಸಿಬಿಲ್ ಸ್ಕೋರ್ ಡೌನ್ ಆಗುವ ಚಾನ್ಸಸ್ ಕೂಡ ಇದೆ ಅಂತ. ಸೊ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ?
1: ನೀವೀಗ ಹೇಳಿದ ಹಾಗೆ ಡೆಬಿಟ್ ಕಾರ್ಡ್ ಸಾಧಾರಣ ಎಲ್ಲರೂ ಯೂಸ್ ಮಾಡ್ತಾರೆ. ಡೆಬಿಟ್ ಕಾರ್ಡಿನಲ್ಲಿ ಏನು ಲಕ್ಷಣ, ಡೆಬಿಟ್ ಕಾರ್ಡಿನ ಲಕ್ಷಣ ಏನು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಅಂದರೆ ನಮ್ಮ ಅಕೌಂಟ್ನಲ್ಲಿ ಹಣ ಇರಬೇಕು. ಡೆಬಿಟ್ ಕಾರ್ಡನ್ನು ಯೂಸ್ ಮಾಡಿದಾಗ ನಾವೇನಾದರೂ ಟ್ರಾನ್ಸಾಕ್ಷನ್ ಮಾಡಿದಾಗ ಅಥವಾ ನಾವು ಹಣವನ್ನು ವಿಡ್ರಾವಲ್ ಮಾಡಿದಾಗ ನಮ್ಮ ಅಕೌಂಟಿನಿಂದ ಹಣ ಅದು ಕಡಿತ ಆಗ್ತದೆ ಅನ್ನುವಂಥದ್ದು. ಕ್ರೆಡಿಟ್ ಅಂತ ಹೇಳಿದರೆ ಲೋನ್ ಅಂತ ಅರ್ಥ. ಸಾಮಾನ್ಯವಾಗಿ ನಾವು ಕ್ರೆಡಿಟ್ ಅಂತ ಹೇಳಿದರೆ ನಮಗೆ ಹಣ ಬರೋದು, ನಿಮಗೆ ಹಣ ಕ್ರೆಡಿಟ್ ಆಗಿದೆ ಅಂತ ಹೇಳ್ತೇವಲ್ಲ. ಬಟ್ ಎಕನಾಮಿಕ್ಸ್ನಲ್ಲಿ ಅಥವಾ ಬ್ಯಾಂಕಿಂಗ್ ವಲಯದಲ್ಲಿ ಕ್ರೆಡಿಟ್ ಅಂತ ಹೇಳಿದರೆ ಲೋನ್ ಅಂತ ಅರ್ಥ. ಇಲ್ಲಿ ಕ್ರೆಡಿಟ್ ಕಾರ್ಡ್ ಅಂದರೆ ಏನು ಅಂದರೆ, ನಿಮಗೆ ಒಂದು ರೀತಿಯಲ್ಲಿ ಬ್ಯಾಂಕ್ ಯಾರು ಆ ಕ್ರೆಡಿಟ್ ಕಾರ್ಡನ್ನು ಪಡ್ಕೊಂಡಿರ್ತಾರೆ ಅವರಿಗೆ ಲೋನನ್ನು ಕೊಡುವಂಥದ್ದು. ಅಂದರೆ ನಾವು ತುಂಬ ಸಂದರ್ಭದಲ್ಲಿ ಹೊರಗಡೆ ಶಾಪಿಂಗ್ಗೆ ಹೋಗ್ತೇವೆ, ಬೇರೆ ಬೇರೆ ವಸ್ತುಗಳನ್ನು ತಗೊಳ್ಬೇಕು ಅಂತ ನಮಗೆ ಇಷ್ಟ ಆಗ್ತದೆ, ಕೆಲವು ಸಂದರ್ಭದಲ್ಲಿ ನಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ತಗೊಳ್ಳೋದಿದ್ದರೆ, ನಮಗೆ ಬೇಕಾದ ನಮ್ಮ ಕೆಲವೊಂದು ಅಗತ್ಯದ ವಸ್ತುಗಳನ್ನು ತಗೊಳ್ಳೋದಿದ್ದರೆ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಮತ್ತು ಕಷ್ಟ ಆಗ್ತದೆ. ಸೊ ಈ ಕಾರಣಕ್ಕಾಗಿ ಬ್ಯಾಂಕ್ಗಳು ಇತ್ತೀಚೆಗೆ ಏನು ಮಾಡಿದ್ದಾವೆ ಅಂತ ಹೇಳಿದರೆ ಕ್ರೆಡಿಟ್ ಕಾರ್ಡನ್ನು ಜನರಿಗೆ, ಗ್ರಾಹಕರಿಗೆ ಕೊಡ್ತಾ ಇದ್ದಾವೆ. ಕ್ರೆಡಿಟ್ ಕಾರ್ಡ್ ಕೊಡಲಿಕ್ಕೆ ಕೂಡ ಕೆಲವೊಂದು ಕಂಡೀಷನ್ಸ್ ಇದೆ. ಅಂದರೆ ಅವರ ಟ್ರಾನ್ಸಾಕ್ಷನ್ಸು, ಅವರು ಬ್ಯಾಂಕಿನಲ್ಲಿ ಮಾಡುವಂತಹ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ಕ್ರೆಡಿಟ್ ಕಾರ್ಡನ್ನು ಬ್ಯಾಂಕ್ಗಳು ಗ್ರಾಹಕರಿಗೆ ಕೊಡ್ತಾ ಇದ್ದಾವೆ. ಇಲ್ಲಿ ಕ್ರೆಡಿಟ್ ಕಾರ್ಡಿಗೆ ಸಂಬಂಧಪಟ್ಟು ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಿಮಗೆ ಕ್ರೆಡಿಟ್ ಕಾರ್ಡ್ ಹೇಗೆ ಅಂದರೆ ಅದು ಡೆಬಿಟ್ ಕಾರ್ಡಿನ ಹಾಗೆ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಕಾರ್ಡಿನ ಸೈಜು ಮತ್ತು ಅದರ ಕಲರ್ ಸಾಧಾರಣ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಇರ್ತದೆ. ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿದರೆ, ಡೆಬಿಟ್ ಕಾರ್ಡಿನಲ್ಲಿ ನಿಮ್ಮ ಅಕೌಂಟಿನಿಂದಲೇ ಹಣ ಹೋಗ್ತದೆ, ಕ್ರೆಡಿಟ್ ಕಾರ್ಡಿನಲ್ಲಿ ಬ್ಯಾಂಕಿನ ಅಕೌಂಟಿನಿಂದ ಹಣ ಹೋಗ್ತದೆ. ಅಂದರೆ ನಿಮ್ಮ ಪರವಾಗಿ ಹಣ ಸಂದಾಯ ಯಾರಿಗಾಗಬೇಕು ಅವರಿಗೆ ಹೋಗ್ತದೆ. ಇಲ್ಲಿ ಕ್ರೆಡಿಟ್ ಕಾರ್ಡನ್ನು ಇಶ್ಯೂ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಒಂದು ಮಿನಿಮಮ್ ಚಾರ್ಜಸ್ ಇರ್ತದೆ. ಅಂದರೆ ಇಶ್ಯೂ ಮಾಡುವಾಗ ಅದಕ್ಕೆ ಚಾರ್ಜ್ ಅಂತ ಸ್ಟಾರ್ಟಿಂಗ್ ಬ್ಯಾಂಕ್ಗಳು ಮಾಡ್ತವೆ. ನಂತರ ನಾವೊಮ್ಮೆ ಕ್ರೆಡಿಟ್ ಕಾರ್ಡ್ ತಗೊಂಡ ಮೇಲೆ ಆ ಕ್ರೆಡಿಟ್ ಕಾರ್ಡ್ ನಮ್ಮ SBI ಅಕೌಂಟಿಗೆ ಲಿಂಕ್ ಆಗಿರ್ತದೆ. ಇಲ್ಲಿ ಈ ಬಿಲ್ಲಿಂಗ್ ಪಿರಿಯಡ್ ಅನ್ನುವಂಥದ್ದು ಇರ್ತದೆ. ಕ್ರೆಡಿಟ್ ಕಾರ್ಡಿನಲ್ಲಿ ಬಿಲ್ಲಿಂಗ್ ಪಿರಿಯಡ್ ಅನ್ನುವಂಥದ್ದು ಇರ್ತದೆ. ಸಾಧಾರಣವಾಗಿ 1 ತಿಂಗಳು ಬಿಲ್ಲಿಂಗ್ ಪಿರಿಯಡ್. ಅಂದರೆ ಈಗ ಸೆಪ್ಟೆಂಬರ್ ತಿಂಗಳು, ಸೆಪ್ಟೆಂಬರ್ 1 ರಿಂದ 30 ಬಿಲ್ಲಿಂಗ್ ಪಿರಿಯಡ್ ಅಂತೇಳಿ ಆದರೆ 30ನೇ ತಾರೀಕಿಗೆ ಈ ಕ್ರೆಡಿಟ್ ಕಾರ್ಡಿನ ಬಿಲ್ಲಿಂಗ್ ಆಗ್ತದೆ. ಅದನ್ನು ಬಿಲ್ಲಿಂಗ್ ಸೈಕಲ್ ಅಥವಾ ಬಿಲ್ಲಿಂಗ್ ಪಿರಿಯಡ್ ಅಂತ ನಾವು ಕರೀತೇವೆ. ಆ ಬಿಲ್ಲಿಂಗ್ ಪಿರಿಯಡ್ ಆದ ಮೇಲೆ ನಾವು ನಂತರ 20 ದಿನಗಳ ತನಕ ನಮಗೆ ಗ್ರೇಸ್ ಪಿರಿಯಡ್ ಅನ್ನುವಂಥದ್ದು ಕ್ರೆಡಿಟ್ ಕಾರ್ಡಿನಲ್ಲಿ ಇರ್ತದೆ. ಬಿಲ್ಲಿಂಗ್ ಪಿರಿಯಡ್ ಅಂತ 30ನೇ ತಾರೀಕಿಗೆ ಬಿಲ್ಲಿಂಗ್ ಆದರೆ ನಂತರ 20 ದಿನದ ಒಳಗಡೆ ಆಗಿ ನಾವು ಹಣವನ್ನು ಬ್ಯಾಂಕಿಗೆ ಸಂದಾಯ ಮಾಡಬೇಕಾಗ್ತದೆ. ಇದೆಲ್ಲಿ ಕೂಡ ನಾವು ಬ್ಯಾಂಕಿಗೆ ಹೋಗಿ ಹಣವನ್ನು ಸಂದಾಯ ಮಾಡಬೇಕಾಗಿಲ್ಲ, ಇದೆಲ್ಲವೂ ಕೂಡ ನಮ್ಮ ಅಕೌಂಟಿಗೆ ಲಿಂಕ್ ಆಗಿರುವ ಕಾರಣ ಅದಕ್ಕೆ ಒಂದು ಸಪರೇಟ್ ಆ್ಯಪನ್ನು ಬ್ಯಾಂಕ್ಗಳು ಪ್ರೊವೈಡ್ ಮಾಡ್ತವೆ. ಆ ಆ್ಯಪಿನಲ್ಲಿ ನಮಗೆಲ್ಲ ಗೊತ್ತಾಗ್ತದೆ, ನಾವು ಎಲ್ಲಿ ಎಷ್ಟು ಪೇಮೆಂಟನ್ನು ಮಾಡಿದ್ದೇವೆ, ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, 15 ದಿನ ಆಗುವಾಗ ಎಷ್ಟು ಟ್ರಾನ್ಸಾಕ್ಷನ್ ಆಯಿತು, 20 ದಿನ ಆಗುವಾಗ ಎಷ್ಟು ಟ್ರಾನ್ಸಾಕ್ಷನ್ ಆಯಿತು, ಒಟ್ಟು 30 ದಿನ ಆಗುವಾಗ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥ ಮಾಹಿತಿ ನಮಗೆ ಆ್ಯಪಿನಲ್ಲಿ ಗೊತ್ತಾಗ್ತದೆ. ನಂತರ ಒಮ್ಮೆ ಬಿಲ್ಲಿಂಗ್ ಆದ ಕೂಡಲೇ ನಾವು 20 ದಿನದ ಒಳಗಡೆಯಾಗಿ ಪೇಮೆಂಟನ್ನು ಮಾಡಬೇಕು. ಸಪೋಸ್ ನಾವು 20 ದಿನದ ಒಳಗಡೆ ನಾವು ಪೇಮೆಂಟನ್ನು ಮಾಡಲಿಲ್ಲ ಅಂತೇಳಿ ಆದರೆ ಬ್ಯಾಂಕ್ಗಳು ಅದರ ಮೇಲೆ ಚಾರ್ಜಸ್ಸನ್ನು ಮಾಡ್ತವೆ. ಅಂದರೆ ಸಾಧಾರಣವಾಗಿ 3-5% ತನಕ ಇಂಟ್ರೆಸ್ಟನ್ನು ಬ್ಯಾಂಕ್ಗಳು ಗ್ರಾಹಕರ ಮೇಲೆ ಹಾಕ್ತವೆ. ಯಾಕೆಂತ ಹೇಳಿದರೆ ಬ್ಯಾಂಕ್ ನಮ್ಮ ಪರವಾಗಿ ಹಣವನ್ನು ಸಂದಾಯ ಮಾಡುವ ಕಾರಣ ನಮಗೆ ಒಳ್ಳೆಯ ಅವಕಾಶವನ್ನು ಬ್ಯಾಂಕ್ ಕೊಟ್ಟಿರ್ತದೆ. ನಾವು ಆ ದಿನದ ಒಳಗಡೆ ಹಣವನ್ನು ಬ್ಯಾಂಕಿಗೆ ಮರುಪಾವತಿ ಮಾಡದೇ ಇದ್ದರೆ, ಯಾಕೆಂದರೆ ನಾನು ಪ್ರಥಮವಾಗಿ ನಿಮಗೆ ಹೇಳಿದ್ದೆ ಅದು ಲೋನ್ ಅಂತೇಳಿ, ಆ ಲೋನಿಗೆ ಆ ಲೋನನ್ನು ನಾವು ಹಿಂದಿರುಗಿಸದೇ ಇದ್ದರೆ ಬ್ಯಾಂಕ್ಗಳು ಅದರ ಮೇಲೆ ಇಂಟ್ರೆಸ್ಟ್ ರೇಟನ್ನು ಚಾರ್ಜ್ ಮಾಡ್ತದೆ. ಹಾಗಾಗಿ ಈ ಕ್ರೆಡಿಟ್ ಕಾರ್ಡ್ ಅನ್ನುವಂಥದ್ದು ಜನರಿಗೆ ಅವರ ಜೀವನ ಶೈಲಿಯನ್ನು ಭಾಳ ಚೆನ್ನಾಗಿ ಇಟ್ಕೊಳ್ಳಲಿಕ್ಕೆ ಭಾಳಷ್ಟು ಉಪಯೋಗ ಆಗ್ತದೆ. ಆದರೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಪರಿಶೀಲಿಸಬೇಕಾದ್ದು ಅಥವಾ ನಾವು ನೋಡಿಕೊಳ್ಬೇಕಾಗಿರುವಂಥ ಸಂಗತಿ ಅಂತ ಹೇಳಿದರೆ, ಇಲ್ಲಿ ನಾವು ತುಂಬ ಕಾಶಿಯಸ್ ಆಗಿರಬೇಕು, ಜಾಗರೂಕತೆಯಿಂದ ವೆಚ್ಚವನ್ನು ಮಾಡಬೇಕು. ಇನ್ನೊಂದು ಮಾಹಿತಿಯನ್ನು ನಾನು ಕೊಡಬೇಕು ಅಂತ ಹೇಳಿದರೆ, ಇಲ್ಲಿ EMI ಅಂತೇಳಿ ಅಂದರೆ ನಾವು ಪ್ರತಿ ತಿಂಗಳು ಒಂದು ಸ್ವಲ್ಪ ಹಣವನ್ನು ಪೇಮೆಂಟ್ ಮಾಡ್ತಾ ಬ್ಯಾಂಕ್ಗಳಿಗೆ ಪೇಮೆಂಟ್ ಮಾಡ್ತಾ ಹೋಗ್ಬೋದು. ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತೇಳಿ ನಾವು ಅದನ್ನು ಕರಿತೇವೆ. ಅಂದರೆ ನೀವೊಂದು ಅಂಗಡಿಯಲ್ಲಿ ಒಂದು ಫ್ರಿಡ್ಜನ್ನು ತೊಗೊಂಡಿದ್ದೀರಿ ಅಥವಾ ಒಂದು TV ತೊಗೊಂಡಿದ್ದೀರಿ ಅಂತೇಳಿ ಆದರೆ, ಆ TVಗೆ ನೀವು ಒಂದು 50,000 ಅಥವಾ 60,000 ಹಣವನ್ನು ಕೊಡಬೇಕು ಅಂತೇಳಿ ಆದರೆ, ಒಮ್ಮೆಲೆ ನೀವು ಆ ಬಿಲ್ಲಿಂಗ್ ಪೀರಿಯಡ್ ಆದ ಮೇಲೆ ಇಮಿಡಿಯೇಟ್ ನಿಮಗೆ ಹಣವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಆದರೆ EMI ಫೆಸಿಲಿಟಿಯನ್ನು ಕೂಡ ಬ್ಯಾಂಕ್ಗಳು ಮಾಡ್ತವೆ. ಆ ಕ್ರೆಡಿಟ್ ಕಾರ್ಡಿಗೆ ಅದನ್ನು ಲಿಂಕ್ ಮಾಡಿರ್ತವೆ. ಹಾಗಾಗಿ ನೀವು 1 ವರ್ಷಕ್ಕೆ ಅಥವಾ ಒಂದು 18 ತಿಂಗಳು ಈ ರೀತಿಯಲ್ಲಿ EMI ಪಾವತಿಗೆ ಕೂಡ ಬ್ಯಾಂಕ್ಗಳು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಕ್ರೆಡಿಟ್ ಕಾರ್ಡಿನಿಂದಾಗಿ ಗ್ರಾಹಕರ ಕೊಂಡುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗ್ತದೆ.
0: ಅಂದರೆ ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳೋದು ತುಂಬ ದೊಡ್ಡ ವಿಷಯ ಅಲ್ಲ, ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಸಹ ಗೊತ್ತಿರಬೇಕು. ಅಂದರೆ ಅದು ಬ್ಯಾಂಕಿಂದ ಲೋನ್ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಅದನ್ನು ನಾವು ವಾಪಸ್ ಕೊಡಲೇಬೇಕಾಗ್ತದೆ. ಎಲ್ಲಿಯಾದರೂ ಪಿರಿಯಡ್ ದಾಟಿದ್ರೆ ನಾವು ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಕೊಡಬೇಕಾಗ್ತದೆ. ಸೊ ನಾವು ಕ್ರೆಡಿಟ್ ಕಾರ್ಡ್ ಇದ್ರೆ ನಾವು ಯಾವತ್ತು ಸ್ವಲ್ಪ ಜಾಗ್ರತೆಯಿಂದ ನಮಗೆ ಆಗ್ತದ ಇದನ್ನು ವಾಪಸ್ ಮಾಡಲಿಕ್ಕೆ, ಹಣ ವಾಪಸ್ ಮಾಡ್ಲಿಕ್ಕೆ ಆಗ್ತದ ಅಂತ ತಿಳ್ಕೊಂಡೆ ಪರ್ಚೇಸ್ ಮಾಡಲಿಕ್ಕೆ ನೋಡಬೇಕು. ಸರ್, ಈಗ ಫೈನಲ್ ಆಗಿ ಕೇಳೋದಾದ್ರೆ, ಈಗಿನ ಹಣದ ವ್ಯವಹಾರ ಎಲ್ಲ ಡಿಜಿಟಲೈಸ್ಡ್ ಆಗಿದೆ, ಇದರಿಂದ ತುಂಬ ಹೆಲ್ಪ್ ಆಗಿದೆ. ಆದರೆ ಇಲ್ಲಿ ಸ್ವಲ್ಪ ಯಾಮಾರಿದ್ರೂ ನಮ್ಮ ಅಕೌಂಟಲ್ಲಿರೋ ಎಲ್ಲ ಹಣ ಕಳ್ಕೊಳ್ಳುವಂಥ ಚಾನ್ಸಸ್ ಕೂಡ ಇದೆ. ಸೊ ನಾವು ನಮ್ಮ ಹಣನ ಸೇಫ್ ಆಗಿ ಇಟ್ಕೊಳ್ಬೇಕು ಅಂತಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೆಲ್ಲ ಅಂಶಗಳನ್ನು ಪಾಲಿಸಬೇಕು?
1: ನೀವು ನಿಜವಾಗಿ ಒಳ್ಳೆ ಕ್ವೆಶನನ್ನು ಕೇಳಿದಿರಿ ಸುಷ್ಮಿತ. ಇತ್ತೀಚೆಗೆ ಫೈನಾನ್ಷಿಯಲ್ ಫ್ರಾಡ್ ಅಂತೇಳಿ ನಾವು ಅದನ್ನು ಕೇಳಿದ್ದೇವೆ. ಅಂದರೆ ನಮ್ಮ ಹಣದ ಸೇಫ್ಟಿಯನ್ನು ನಾವು ಹೇಗೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಭಾಳ ಪ್ರಶ್ನಾತೀತವಾಗಿದೆ. ಭಾಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತರೇ ಈ ಒಂದು ವಿಚಾರದಲ್ಲಿ ಮೋಸ ಹೋಗ್ತಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಮೊನ್ನೆ ಬೆಂಗಳೂರಿನಲ್ಲಿ 50 ಲಕ್ಷ ಹಣವನ್ನು ಕಳ್ಕೊಂಡ್ರು, ಡೆಲ್ಲಿಯಲ್ಲಿ 40 ಲಕ್ಷ ಹಣವನ್ನು ಕಳ್ಕೊಂಡ್ರು, ಕೋಟಿಗಟ್ಟಲೆ ಹಣವನ್ನು ಕಳ್ಕೊಂಡವರು ಕೂಡ ಇದ್ದಾರೆ. ಅಂದರೆ ಇಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ಪಾಲಿಸಬೇಕಾಗ್ತದೆ. ಅಂದರೆ ಇಲ್ಲಿ ಫೈನಾನ್ಷಿಯಲ್ ಫ್ರಾಡ್ ಅಂತ ಹೇಳಿದರೆ, ನಮ್ಮ ಮೊಬೈಲಿಗೆ ಕೆಲವೊಂದು ಸಂದರ್ಭದಲ್ಲಿ ಕಾಲ್ ಬರ್ತದೆ. ನಾನು ಈ ಬ್ಯಾಂಕಿನಿಂದ ಫೋನನ್ನು ಮಾಡ್ತಾಯಿದ್ದೇನೆ, SBIಯಿಂದ ಫೋನ್ ಮಾಡ್ತಾಯಿದ್ದೇನೆ, ಬ್ಯಾಂಕ್ ಆಫ್ ಬರೋಡದಿಂದ ಫೋನ್ ಮಾಡ್ತಾಯಿದ್ದೇನೆ, ಮ್ಯಾನೇಜರು, ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ, ನಿಮ್ಮ ಮೊಬೈಲಿಗೆ ಈಗ ಒಂದು OTP ಬರ್ತದೆ, ನೀವು ಅದನ್ನು ಹೇಳಿ ಅಂತೇಳಿ ಹೇಳ್ತಾರೆ. ಸೊ ಯಾವುದೇ ಕಾಲ್ ಬಂದರೂ ಕೂಡ ನಾವು ಅದಕ್ಕೆ ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ಬೋದು, ರಿಪ್ಲೈ ಮಾಡಬಾರ್ದು. ಏನೇ ಇದ್ದರೂ ಕೂಡ ನಾವು ಡೈರೆಕ್ಟ್ ನಮ್ಮ ಹತ್ತಿರದ ಬ್ಯಾಂಕ್ ಬ್ರ್ಯಾಂಚಿಗೆ ಹೋಗಿ ನಾವು ಮಾಹಿತಿನ ತಿಳ್ಕೊಳ್ಬೇಕು. ವಿನಃ ನಮಗೆ ಫೋನ್ ಬಂದರೆ, ಕಾಲ್ ಬಂದರೆ, ಯಾರಾದರೂ ಕಾಲ್ ಮಾಡಿದರೆ ನಾವು ಖಂಡಿತವಾಗಿಯೂ ಅದಕ್ಕೆ ರಿಪ್ಲೈಯನ್ನು ಮಾಡಬಾರ್ದು. ಇದು ನಮ್ಮ ತಲೆಯಲ್ಲಿ ಯಾವತ್ತೂ ಇರಬೇಕು, ಎಲ್ಲ ಗ್ರಾಹಕರ ತಲೆಯಲ್ಲಿ ಇರಬೇಕು. ಕೆಲವೊಂದು ಸಂದರ್ಭದಲ್ಲಿ ನಾವು ಭಾಳಷ್ಟು ಬ್ಯುಸಿ ಇರ್ತೇವೆ, ನಾವು ಏನು ಹೆಚ್ಚು ಕಮ್ಮಿಯಾಗಿ ನಾವು OTPಯನ್ನು ಅಥವಾ ಅವರು ಹೇಳಿದ ಪಾಸ್ವರ್ಡನ್ನು ನಾವು ಕೊಡುವ ಸಾಧ್ಯತೆಗಳಿದೆ. ಆದರೆ ಗ್ರಾಹಕರು ಇಲ್ಲಿ ನೆನಪಿಟ್ಕೊಳ್ಬೇಕು, ಬ್ಯಾಂಕ್ ಯಾವತ್ತೂ ಕೂಡ ಆನ್ಲೈನಲ್ಲಿ ಪಾಸ್ವರ್ಡ್ ಆಗಲಿ ಓ ಟಿ ಪಿಯನ್ನು ಕೇಳೋದಿಲ್ಲ.

0: ಡಿಪಾರ್ಟ್ಮೆಂಟಿಂದ ನಿಮಗೆ ಮೆಸೇಜ್ ಕಳಿಸ್ತಾ ಇದ್ದೇನೆ, ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆ ಅಥವಾ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ನನ್ನ ಬಳಿ ಇದೆ, ನಿಮ್ಮದು ಇಷ್ಟು ಇಲ್ಲೀಗಲ್ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥ ಕೆಲವೊಂದು ಮೆಸೇಜನ್ನು ಹಾಕ್ತಾರೆ. ನೀವು ಇಮಿಡಿಯೇಟ್ ನಿಮ್ಮ ಅಕೌಂಟ್ ನಂಬರನ್ನು ಕೊಡಿ ಅಥವಾ ನಿಮ್ಮ ಪಾಸ್ವರ್ಡನ್ನು ಕೊಡಿ ಅಂತೇಳಿ ನಿಮಗೆ ಬೆದರಿಕೆಯನ್ನು ಹಾಕಿದರೆ ಖಂಡಿತವಾಗಿಯೂ ಕೂಡ ಸಾರ್ವಜನಿಕರು ಇದಕ್ಕೆ ಪ್ಯಾನಿಕ್ ಆಗಬಾರ್ದು. ಅವರು ಪಕ್ಕನ ಏನು ಮಾಡಬೇಕು ಅಂತ ಹೇಳಿದರೆ, ಪಕ್ಕದ ಬ್ಯಾಂಕ್ ಬ್ರ್ಯಾಂಚಿಗೆ ಹೋಗಿ ಅಲ್ಲಿಯ ಮ್ಯಾನೇಜರಿಗೆ ಅಥವಾ ಆಫೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಇಲ್ಲದಿದ್ದರೆ ಪಕ್ಕದ ಪೊಲೀಸ್ ಸ್ಟೇಷನಿಗೆ ಹೋಗಿ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಇದು ಯಾವುದೇ ಕಾರಣಕ್ಕಾಗಿ ಕೂಡ ಸಾರ್ವಜನಿಕರು ಈ ವಿಷಯದಲ್ಲಿ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತಿರಬೇಕು, ನಾನು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಲಿಲ್ಲ, ನಾನು ಯಾವುದೇ ರೀತಿಯಲ್ಲಿ ಸರ್ಕಾರದ ನಿಯಮದ ವಿರುದ್ಧವಾಗಿ ಹೋಗಲಿಲ್ಲ, ಬ್ಯಾಂಕಿನ ನಿಯಮದ ವಿರುದ್ಧವಾಗಿ ಹೋಗಲಿಲ್ಲ ಅಂತೇಳಿ ನಮಗೆ ಗೊತ್ತಿದ್ದರಾಯಿತು. ಯಾರೋ ಥರ್ಡ್ ಪರ್ಸನ್ ಯಾರೋ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಮೆಸೇಜ್ ಕಳಿಸ್ತಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ನಾವು ಅದಕ್ಕೆ ತಲೆಬಿಸಿ ಮಾಡಿಕೊಳ್ಬೇಕಾಗಿಲ್ಲ. ಇದು ಸಾರ್ವಜನಿಕರು ಇದನ್ನು ಬಹಳ ಗಮನ ಕೊಟ್ಟು ಕೇಳಬೇಕಾಗ್ತದೆ. ಸರ್ಕಾರ ಕೂಡ ಸಾರ್ವಜನಿಕರಿಗೆ ಅವರ ಮಾಹಿತಿ ಪ್ರಸಾರ ಕೇಂದ್ರದಿಂದ ಈ ಮಾಹಿತಿಯನ್ನು ಸಾರ್ವಜನಿಕರಿಗೆ ಕೊಡ್ತಾ ಇದೆ. ಬ್ಯಾಂಕ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಮಾಹಿತಿಯನ್ನು ಗ್ರಾಹಕರಿಗೆ ಕೊಡ್ತಾ ಇದೆ. ಹಾಗಾಗಿ ನಾವು ಬ್ಯಾಂಕ್ ಎಷ್ಟು ಮುಂದುವರೆದಿದೆ, ಹಣದ ಟ್ರಾನ್ಸಾಕ್ಷನ್ಸ್ ಎಷ್ಟು ಮುಂದುವರೆದಿದೆ ಅನ್ನೋದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಹಣವನ್ನು ನಾವು ಯಾವ ರೀತಿಯಲ್ಲಿ ಹೇಗೆ ಎಷ್ಟರ ಮಟ್ಟಿಗೆ ನಾವು ಖರ್ಚು ಮಾಡಬೇಕು, ಅದನ್ನು ಯಾವ ರೀತಿಯಲ್ಲಿ ವಿನಿಯೋಗಿಸಬೇಕು ಅನ್ನುವಂಥ ಮಾಹಿತಿ ನಮಗೆ ಸಾರ್ವಜನಿಕರಿಗೆ ಇದ್ದರೆ, ಒಂದು ನಮ್ಮ ಒಂದು ಅರ್ಥವ್ಯವಸ್ಥೆ ನಮ್ಮ ದೈನಂದಿನ ಅರ್ಥವ್ಯವಸ್ಥೆ ಚೆನ್ನಾಗಿರ್ತದೆ, ಅದಲ್ಲದೆ ದೇಶದ ಅರ್ಥವ್ಯವಸ್ಥೆ ಕೂಡ ಚೆನ್ನಾಗಿರ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
1: ಈಗ ನಮಗೆ ಮೆಸೇಜಲ್ಲೇ ನೋಡ್ಬೋದು, ಸಾಕಷ್ಟು ಲಿಂಕ್ಗಳು ಬರ್ತದೆ, ಇದನ್ನು ಅತಿ ಆಫರ್ ಇದೆ, ನಿಮಗೆ ಗಿಫ್ಟ್ ಬಂದಿದೆ, ಅಥವಾ ಯಾವುದಾದ್ರೊಂದು ಲಿಂಕ್ಗಳು ಬರ್ತಾನೆ ಇರ್ತದೆ. ನಿಮಗೆ ಗೊತ್ತಿಲ್ಲದೆ ನಾವು ಕೆಲವು ಸಲ ಲಿಂಕನ್ನು ಓಪನ್ ಮಾಡೋದಿದೆ, ಆ ಥರ ಎಲ್ಲ ಯಾವತ್ತೂ ಮಾಡಬಾರ್ದು. ಯಾಕಂದರೆ ನಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಫೈನಾನ್ಷಿಯಲ್ ಆ್ಯಪ್ ಇದೆ ಅಂತ ಹೇಳಿದ್ರೇ ಈ ಥರ ಲಿಂಕ್ ಎಲ್ಲ ಜಾಸ್ತಿ ಬರೋದು. ಸೊ ನಾವು ಹುಷಾರಾಗಿರಬೇಕು ಅಂತ, ಅಂದರೆ ಫ್ರಾಡ್ಗಳಿಗೆ ನಾವು ಸಿಕ್ಕಾಕೊಳ್ಬಾರ್ದು ಅಂತ
0: ಹೇಳಿ.
1: ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಹಣದ ವ್ಯವಹಾರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತುಂಬ ಚೆನ್ನಾಗಿ ವಿವರಿಸಿದ್ರಿ, ಅಂದರೆ ಈಗಿನ ಲೈಫ್ಗೆ ಬೇಕಾದಂಥ ಮಾಹಿತಿಗಳನ್ನೇ ನೀಡಿದ್ರಿ, ತುಂಬಾ ಖುಷಿ ಆಯಿತು. ಹಾಗೆಯೇ ನಮ್ಮ ವಿತ್ತ ವಿವೇಕ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮದೊಂದು ಅಮೂಲ್ಯವಾದಂಥ ಸಮಯನ ನಮ್ಮ ಜೊತೆ ಕಳೆದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್.
0: ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ತಮಗೆ ಕೂಡ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್. ಸೊ ಇದಾಗಿತ್ತು ವಿತ್ತ ವಿವೇಕ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಟೇಕ್ ಕೇರ್, ಬಾಯ್ ಬಾಯ್.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದರೂ ಮತ್ತೆ ಯಾವುದಾದ್ರೂ ರೂಪದಲ್ಲಾದರೂ ನಮ್ಮ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ಕನ್ನು ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕನ್ನು ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸ್ಬೋದು ಅಂತ ಹೇಳ್ತೀನಿ. ಯಾವುದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ನ ಬಳಸ್ಬೋದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸ್ಬೋದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿಸ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನು ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನು ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಬರ್ತಿದೆ, ಕೇಳ್ಕೊಂಡು ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ ವರೆಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಸೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದು. ಸೊ ನಾನು ಆವಾಗಲೇ ಹೇಳಿದೆ, ಪ್ಲಾಸ್ಟಿಕ್ಕನ್ನ ಸುಟ್ಟರು ತಪ್ಪು ಇಟ್ಟರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ಕನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅಂದ್ಕೊಂಡು ಎಸೆದ್ಬಿಡ್ತೀವಿ ಅಥವಾ ಸುಟ್ಬಿಡ್ತೀವಿ ಅಲ್ವಾ. ಅದರ ಬದಲು ನಾವಿದನ್ನು ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬೋದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹೋ ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರೂ ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ. ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ.

ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮ

ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉದ್ದಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರೇಮ್ ಕುಮಾರ್. ನಾನು SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಸೂರ್ಯನ ಶಾಖದಿಂದ ವಸ್ತುಗಳನ್ನು ಒಣಗಿಸುವುದರ ಬಗ್ಗೆ ಮಾತನಾಡುತ್ತೇನೆ. ಸೂರ್ಯನ ಶಾಖ, ನಮ್ಮ ಭೂಮಿ ಮೇಲೆ ಸೂರ್ಯನಿಂದ ತುಂಬಾ ಎನರ್ಜಿ ಬರುತ್ತೆ, ಕಿರಣದ ರೂಪದಲ್ಲಿ ನಮ್ಮ ಭೂಮಿ ಮೇಲೆ ಬೀಳುತ್ತೆ. ಈ ಎನರ್ಜಿ ಆರ್ ಶಕ್ತಿ, ಇದಕ್ಕೆ ಯಾವುದೇ ನಾವು ಮನಿ ಪೇ ಮಾಡಬೇಕಾಗಿಲ್ಲ. ಅಂದ್ರೆ ಇದು ನಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಸಿಗ್ತದೆ ನಮಗೆ. ಇದರಿಂದ ನಾವು ತುಂಬಾ ಅಪ್ಲಿಕೇಶನ್ಸ್ ನ ಮಾಡಬಹುದು, ತುಂಬಾ ಯೂಸ್ ತಗೊಂಬಹುದು. ಫಾರ್ ಎಕ್ಸಾಂಪಲ್, ಸೂರ್ಯನ ಶಾಖದ ಅಪ್ಲಿಕೇಶನ್ ಅಂದ್ರೆ ನಮಗೆ ಸೋಲಾರ್ ವಾಟರ್ ಹೀಟರ್, ಇದೇ ತರ ಸೋಲಾರ್ PV ಸೆಲ್ಸ್, ಸೂರ್ಯನ ಶಾಖದಿಂದ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸುತ್ತೇವೆ. ಸೂರ್ಯನ ಶಾಖದಿಂದ ನಾವು ರೆಫ್ರಿಜರೇಷನ್ ಮಾಡಬಹುದು, ಆಮೇಲೆ ಸ್ಪೇಸ್ ಹೀಟಿಂಗ್ ಅಂತ ಕರೀತಾರೆ. ಸ್ಪೇಸ್ ಹೀಟಿಂಗ್ ಅಂದ್ರೆ ಒಂದು ನಿರ್ದಿಷ್ಟವಾದ ಒಂದು ಜಾಗವನ್ನ, ಫಾರ್ ಎಕ್ಸಾಂಪಲ್ ಒಂದು ರೂಮ್ ತರ ಇರೋ ಅಥವಾ ಒಂದು ಕ್ಯಾಬಿನ್ ತರ ಇರೋದು, ವಾತಾವರಣದ ಟೆಂಪರೇಚರ್ನ ನಾವು ಜಾಸ್ತಿ ಮಾಡಬಹುದು, ಇದನ್ನ ಸ್ಪೇಸ್ ಹೀಟಿಂಗ್ ಅಂತ ಕರೀತಾರೆ. ಅದೇ ತರ ಸೋಲಾರ್ ಡಿಸ್ಟಿಲೇಷನ್ ಅಂತ ಬರುತ್ತೆ. ಸೋಲಾರ್ ಡಿಸ್ಟಿಲೇಷನ್ ಅಂದ್ರೆ ಸೂರ್ಯನ ಶಾಖದಿಂದ ನೀರನ್ನ ಶುದ್ಧೀಕರಿಸುವಿಕೆ, ಪ್ಯೂರಿಫಿಕೇಶನ್ ಆಫ್ ವಾಟರ್ ಅಂತ ಕರೀತಾರೆ. ದಟ್ ಈಸ್ ಕಾಲ್ಡ್ ಅಸ್ ಸೋಲಾರ್ ಡಿಸ್ಟಿಲೇಷನ್. ಓಕೆ, ಇದೇ ತರ ಸೋಲಾರ್ ಡ್ರೈಯರ್ ಅನ್ನೋದು ಸಹ ಒಂದು ಸೂರ್ಯನ ಶಾಖದಿಂದ ಉಪಯೋಗಿಸಬಹುದಾದ ಒಂದು ಡಿವೈಸ್. ಅದಕ್ಕಿಂತ ಮೊದಲು ನಾನು ಏನಿದು ಡ್ರೈಯಿಂಗ್, ಸೂರ್ಯನ ಶಾಖದಿಂದ ಒಣಗಿಸುವಿಕೆ ಅಂದರೆ ಏನು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಯಾರಾದ್ರೂ ಒಬ್ರು ರೈತರು ಬೆಳೆ ಬೆಳೀತಾರೆ ಅನ್ಕೊಳ್ಳೋಣ. ಅವ್ರೇನ್ ಮಾಡ್ತಾರೆ, ತಗೊಂಡೋಗಿ ಒಂದು ಪ್ಲಾಟ್ಫಾರ್ಮ್ ಅಥವಾ ಒಂದು ನೆಲದ ಮೇಲೆ ಹಾಕ್ತಾರೆ, ಅದನ್ನ ಸನ್ ಲೈಟ್ ಅಥವಾ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಆಗ ಏನಾಗುತ್ತೆ, ಆ ಸೂರ್ಯನ ಕಿರಣಗಳು ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಅಂದ್ರೆ ಆ ಬೆಳೆ ಮೇಲೆ ಬಿದ್ದಾಗ ಏನಾಗುತ್ತೆ, ಅದರಲ್ಲಿರುವಂತಹ ನೀರಿನಾಂಶ ಅಥವಾ ತೇವಾಂಶ, ಮಾಯಿಶ್ಚರ್ ಕಂಟೆಂಟ್, ಅದು ಎವಾಪರೇಟ್ ಆಗುತ್ತೆ. ಆ ಎವಾಪರೇಟ್ ಆದಾಗ ಏನಾಗುತ್ತೆ, ಅದರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ರೆಡ್ಯೂಸ್ ಆಗುತ್ತೆ. ಆ ಬೆಳೆಯ ತೇವಾಂಶ ಕಡಿಮೆ ಆಗೋದ್ರಿಂದ ನಮ್ಗೆ ಟೋಟಲ್ ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಫೈನಲಿ ಒಂದು ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ಅವಾಗ ಏನಾಗುತ್ತೆ, ಆ ತರ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಇದ್ರೆ ಆ ತರ ಪ್ರಾಡಕ್ಟ್ಸ್ ಅಲ್ಲಿ ಈ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ ಅಥವಾ ಫಂಗಸ್ ಗ್ರೋತ್ ತುಂಬಾ ಕಡಿಮೆ ಇರುತ್ತೆ. ಆ ಪ್ರಾಡಕ್ಟ್ಸ್ ನ ಅಥವಾ ಡ್ರೈಡ್ ಪ್ರಾಡಕ್ಟ್ಸ್ ನ ನಾವೇನ್ ಮಾಡಬಹುದು ಅಂದ್ರೆ ತುಂಬಾ ದಿನಗಳವರೆಗೆ ಶೇಖರಣೆ ಮಾಡಿ ಇಡಬಹುದು. ಅದರ ಜೊತೆಗೆ ಲಾಂಗ್ ಡಿಸ್ಟೆನ್ಸ್ ಗೆ ಟ್ರಾನ್ಸ್ಪೋರ್ಟೇಷನ್ಗೂ ಇದು ತುಂಬಾ ಯೂಸ್ ಆಗುತ್ತೆ. ಯಾಕೆ ಅಡ್ವಾಂಟೇಜ್ ಅಂದ್ರೆ, ಡ್ರೈ ಮಾಡಿರೋ ಪ್ರಾಡಕ್ಟ್ ಅಥವಾ ಒಣಗಿಸಿರುವ ವಸ್ತುಗಳು ಯಾವಾಗ್ಲೂ ಡೆನ್ಸಿಟಿ ಕಡಿಮೆ ಇರುತ್ತೆ ಅಥವಾ ತೂಕ ಕಡಿಮೆ ಇರುತ್ತೆ, ಅದರಿಂದ ನಾವು ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡಬಹುದು. ಇದು ಸಮ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ಸೋಲಾರ್ ಅಥವಾ ಸೋಲಾರ್ ಡ್ರೈಯಿಂಗ್ ಅಥವಾ ಡ್ರೈಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಈಗ ಇದರದು ಡಿಸ್ಅಡ್ವಾಂಟೇಜಸ್. ಫಸ್ಟ್ ಆಫ್ ಆಲ್, ಈಗ ನಾವು ಒಣಗಿಸುವುದಕ್ಕೆ ಒಂದು ಯಾವುದೋ ಒಂದು ನೆಲದ ಮೇಲೆ ಹಾಕಿರಬಹುದು ಅಥವಾ ಇನ್ನು ಯಾವುದೇ ಒಂದು ಬೇರೆ ಜಾಗದಲ್ಲಿ ಹಾಕಿರ್ಬೋದು. ಆಗ ಸಡನ್ ಆಗಿ ಗಾಳಿ ಬಂದು ಅದರಲ್ಲಿರೋ ಅಂತ ಧೂಳು ಅಥವಾ ಬೇರೆ ಬೇರೆ ವಸ್ತುಗಳು

ಅಥವಾ ಸೂರ್ಯನ ಕಿರಣಗಳು ಆ ಪ್ರಾಡಕ್ಟ್ ಮೇಲೆ ಬಿದ್ದಾಗ ನಾವೆಲ್ಲಿ ಅಂದ್ರೆ ಆ ಪ್ರಾಡಕ್ಟ್ಸ್ ನ ಟ್ರೇ ಅಲ್ಲಿ ಇಟ್ಟಿರ್ತೀವಿ, ಏನಾಗುತ್ತೆ ಅದರ ಟೆಂಪರೇಚರ್ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಆ ಕ್ಯಾಬಿನ್ ಒಳಗಡೆ ಡೆನ್ಸಿಟಿ, ಏರ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ. ಇದರಿಂದ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಏರ್ ಏನ್ ಮಾಡುತ್ತೆ ಅಂದ್ರೆ ಅಥವಾ ಗಾಳಿ ತೇವಾಂಶವನ್ನ ಅಬ್ಸರ್ವ್ ಮಾಡಿ ಹೊರಗಡೆ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ಈ ಕೆಳಗಡೆಯಿಂದ ಅಥವಾ ಬಾಟಮ್ ವೆಂಟ್ ಇಂದ ಫ್ರೆಶ್ ಗಾಳಿ ವಾತಾವರಣದಿಂದ ಒಳಗಡೆ ಬರುತ್ತೆ. ಇದು ಸರ್ಕ್ಯುಲೇಷನ್, ಒಂದು ಏರ್ ಸರ್ಕ್ಯುಲೇಷನ್ ಕ್ರಿಯೇಟ್ ಆಗುತ್ತೆ. ಇದು ತುಂಬಾ ಸಿಂಪಲ್ ವರ್ಕಿಂಗ್ ಪ್ರಿನ್ಸಿಪಲ್. ಇದನ್ನ ನಾವು ಸಿಂಪಲ್ ಸೋಲಾರ್ ಡ್ರೈಯರ್ನ ಕಾಮನ್ಲಿ ಯೂಸ್ಡ್ ಮೆಟೀರಿಯಲ್ಸ್ ಪ್ಲೇವುಡ್ ಅಥವಾ ವುಡ್, ಸಮ್ ಐರನ್ ರಾಡ್ಸ್, ಅದೇ ತರ ಟ್ರೇಸ್, ಮತ್ತೆ ಈ ಥರ್ಮೋಕೋಲ್ ಇನ್ಸುಲೇಷನ್ ಗ್ಲಾಸ್ ಕವರ್ ಇಂದ ನಾವೇ ಮಾಡ್ಕೊಬಹುದು. ಇದಾದ್ಮೇಲೆ ಸೋಲಾರ್ ಡ್ರೈಯರ್ ಅಲ್ಲಿ 3 ಟೈಪ್ಸ್ ಇದೆ. ಒಂದು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ, ಇನ್ನೊಂದು ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ, ಇನ್ನೊಂದು ಬಂದ್ಬಿಟ್ಟು ಮಿಕ್ಸ್ಡ್ ಮೋಡ್ ಸೋಲಾರ್ ಡ್ರೈಯರ್ ಅಂತ. ಈ ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಸನ್ ರೇಸ್ ನ ಡೈರೆಕ್ಟ್ ಆಗಿ ಅಲೋ ಮಾಡ್ತೀವಿ. ಆ ತರ ವರ್ಕಿಂಗ್ ಇದ್ರೆ ಅದನ್ನ ನಾವು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ ಕರಿತೀವಿ. ಈಗ ಕೆಲವು ಪ್ರಾಡಕ್ಟ್ಸ್ ಇದೆ, ಕೆಲವು ಕ್ರಾಪ್ಸ್ ಇದೆ, ಫಾರ್ ಎಕ್ಸಾಂಪಲ್ ನಿಂಬೆಹಣ್ಣು ತಗೊಂಡ್ರೆ ಅಥವಾ ಪಪ್ಪಾಯ ಪರಂಗಿ ಅಂತ ಕರೀತಾರೆ, ಅದು ತಗೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ಅದರದ್ದು ಡೈರೆಕ್ಟ್ ಸನ್ನಿಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅದರದ್ದು ನ್ಯೂಟ್ರಿಷನ್ಸ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಅಂತ ಪ್ರಾಡಕ್ಟ್ಸ್ಗೆ ನಾವು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ನ ಪ್ರಿಫರ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಒಂದು ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ನ ಪ್ರಿಫರ್ ಮಾಡಬಹುದು. ಈ ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಲ್ಲಿ ಹೇಗೆ ಅಂದ್ರೆ ನಾವು ಸೂರ್ಯನ ಕಿರಣಗಳನ್ನ ಡೈರೆಕ್ಟ್ ಆಗಿ ಪ್ರಾಡಕ್ಟ್ಸ್ ಮೇಲೆ ಬೀಳೋದಕ್ಕೆ ಅಲೋ ಮಾಡಲ್ಲ. ಒಂದು ಸಪರೇಟ್ ಕಲೆಕ್ಟರ್ ಯೂಸ್ ಮಾಡ್ತೀವಿ. ಆ ಕಲೆಕ್ಟರ್ನ ಒಂದು ಕ್ಯಾಬಿನ್ಗೆ ಕನೆಕ್ಟ್ ಮಾಡಿರ್ತೀವಿ. ಆ ಕ್ಯಾಬಿನ್ ಅಲ್ಲಿ ಈ ಪ್ರಾಡಕ್ಟ್ಸ್ ನ ಇಟ್ಟಿರ್ತೀವಿ. ಈಗೇನಾಗುತ್ತಂದ್ರೆ ಈ ಕಲೆಕ್ಟರ್ ಇಂದ ಸೂರ್ಯನ ಶಾಖ ಅಥವಾ ಸನ್ ರೇಸ್ ಹೆಲ್ಪ್ ಇಂದ ಹಾಟ್ ಏರ್ ನ ಜನರೇಟ್ ಮಾಡ್ತೀವಿ ಅಥವಾ ಬಿಸಿ ಗಾಳಿನ ಪ್ರೊಡ್ಯೂಸ್ ಮಾಡ್ತೀವಿ. ಆ ಬಿಸಿ ಗಾಳಿ ಕ್ಯಾಬಿನ್ ಕಡೆ ಹೋಗುತ್ತೆ ಅಥವಾ ಕ್ಯಾಬಿನ್ ಒಳಗಡೆ ಹೋಗುತ್ತೆ. ಕ್ಯಾಬಿನ್ ಒಳಗಡೆ ಹೋದಾಗ ಅದು ಆ ಪ್ರಾಡಕ್ಟ್ಸ್ ನ ಅಥವಾ ಇಟ್ಟಿರೋ ಪ್ರಾಡಕ್ಟ್ಸ್ ನ ಸರ್ಫೇಸ್ ಮೇಲೆ ಫ್ಲೋ ಆಗುತ್ತೆ. ಆಗ ಏನಾಗುತ್ತೆ ಅಂದ್ರೆ ಅದು ಮಾಯಿಶ್ಚರ್ ಅಬ್ಸರ್ವ್ ಮಾಡುತ್ತೆ. ಇದು ಇಂಡೈರೆಕ್ಟ್ ಮೋಡ್. ಈ ಮಿಕ್ಸ್ಡ್ ಮೋಡ್ ಅಂದ್ರೆ ಅದರ ನೇಮೇ ಹೇಳುತ್ತೆ, ಮಿಕ್ಸ್ಡ್ ಮೋಡ್, ಕಾಂಬಿನೇಷನ್ ಆಫ್ ಡೈರೆಕ್ಟ್ ಮೋಡ್ ಅಂಡ್ ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ಸ್ ಅಂತ ಕರೀಬಹುದು. ಅಂದ್ರೆ ಅದರ ಎರಡು ಕ್ಯಾರೆಕ್ಟರ್ಗಳನ್ನ ಇದರಲ್ಲಿ ಅಳವಡಿಸಿರ್ತೀವಿ. ಅಂದ್ರೆ ಕಲೆಕ್ಟರ್ನು ಯೂಸ್ ಮಾಡ್ತೀವಿ, ಜೊತೆಗೆ ಸನ್ಲೈಟ್ ಡೈರೆಕ್ಟ್ಲಿ ಪ್ರಾಡಕ್ಟ್ಸ್ ಮೇಲೆ ಬೀಳುತ್ತೆ. ಇದನ್ನ ಏನಂತ ಕರಿತೀವಿ ಅಂದ್ರೆ ಮಿಕ್ಸ್ಡ್ ಮೋಡ್ ಸೋಲಾರ್ ಡ್ರೈಯರ್ಸ್ ಅಂತ ಕರಿತೀವಿ. ಇದು ಕೆಲವು ಅಡ್ವಾಂಟೇಜಸ್. ಈಗ ಕೆಲವು ಚಾಲೆಂಜಸ್ ಇದೆ. ಒಂದು ಕಂಡೀಷನ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ಮಳೆಗಾಲದಲ್ಲಿ ಸೂರ್ಯನ ಬೆಳಕು ನಮಗೆ ಸಫಿಷಿಯೆಂಟ್ ಆಗಿ ಸಿಗಲ್ಲ. ಈ ಸೂರ್ಯನ ಬೆಳಕು ಸಫಿಷಿಯೆಂಟ್ ಆಗಿ ಸಿಗದೇ ಇದ್ದ ಟೈಮಲ್ಲಿ ಏನು ಮಾಡಬೇಕು, ಸೋಲಾರ್ ಡ್ರೈಯರ್ನ ಆಪ್ರೇಟ್ ಮಾಡೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಅದೇ ಥರ ನೈಟ್ ಟೈಮಲ್ಲಿ ಆಗುತ್ತಾ? ನೈಟ್ ಟೈಮಲ್ಲಿ ಆಗೋದಿಲ್ಲ. ಇದೆಲ್ಲ ತುಂಬ ಸೀರಿಯಸ್ ಡಿಸ್ಅಡ್ವಾಂಟೇಜಸ್ ಈ ಸೋಲಾರ್ ಡ್ರೈಯರ್ಸ್ದು. ಇದನ್ನು ಓವರ್ಕಮ್ ಮಾಡೋದಕ್ಕೆ ಕೆಲವೊಂದು ಟೆಕ್ನಾಲಜಿಗಳು ಬಂದಿದ್ದಾವೆ. ಫಾರ್ ಎಕ್ಸಾಂಪಲ್ ಹೀಟ್ ಸ್ಟೋರೇಜ್ ಮೆಟೀರಿಯಲ್ಸ್ ಅಂತ ಯೂಸ್ ಮಾಡ್ತಾರೆ. ಹೀಟ್ ಸ್ಟೋರೇಜ್ ಮೆಟೀರಿಯಲ್ಸ್ ಅಂದರೆ ಆ ಮೆಟೀರಿಯಲ್ಗಳು, ಆ ವಸ್ತುಗಳು ಸೂರ್ಯನ ಶಾಖವನ್ನು ಏನು ಮಾಡ್ತವೆ, ಶೇಖರಣೆ ಮಾಡಿ ಇಟ್ಕೊಂತವೆ. ಯಾವ ಫಾರ್ಮಲ್ಲಿ ಅಂದರೆ ಇನ್ ದಿ ಫಾರ್ಮ್ ಆಫ್ ಹೀಟ್, ಶಾಖದ ರೂಪದಲ್ಲಿ ಅಲ್ಲಿ ಎನರ್ಜಿನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತವೆ. ಹಾಗೇನಾಗುತ್ತೆ, ನಾವು ಅದನ್ನ ನೈಟ್ ಟೈಮಿಗೆ ಬೇಕಾದಾಗ ಆ ಎನರ್ಜಿ ಸ್ಟೋರ್ ಆಗಿರೋದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬಹುದು. ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನಮಗೆ ಬೇಕಾದಾಗ ಯುಟಿಲೈಸ್ ಮಾಡ್ಬೋದು. ಇದನ್ನ ಏನಂತ ಕರಿತೀವಿ ಅಂದರೆ ನಾವು ಒಂದು ಹೀಟ್ ಸ್ಟೋರೇಜ್ ಟೆಕ್ನಿಕ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದು ಅಂದರೆ ಹೈಬ್ರಿಡ್ ಸಿಸ್ಟಮ್ಸ್ನ ಯೂಸ್ ಮಾಡ್ತಾರೆ. ಎರಡು ಸಿಸ್ಟಮ್ ಇರುತ್ತೆ ಇಲ್ಲಿ. ಎರಡು ಸಿಸ್ಟಮ್ ಅಂತ ಅಂದರೆ ಸೋಲಾರ್ ಡ್ರೈಯರ್ ಇರುತ್ತೆ ಬೆಳಗ್ಗೆ ಟೈಮ್ ಅಥವಾ ಸನ್ಲೈಟ್ ಚೆನ್ನಾಗಿರೋ ಟೈಮಲ್ಲಿ ಸೂರ್ಯನ ಬೆಳಕಿಂದ ನಾವೇನು ಮಾಡ್ತೀವಿ, ಈ ಪ್ರಾಡಕ್ಟ್ಸ್ನೆಲ್ಲ ಡ್ರೈ ಮಾಡ್ತೀವಿ. ಅದೇ ಥರ ಮಳೆ ಇದ್ರೆ, ಕ್ಲೌಡ್ಸ್ ಇದ್ರೆ ಅಥವಾ ನೈಟ್ ಟೈಮಲ್ಲಿ ಇನ್ನೊಂದು ಒಂದು ಸಬ್ ಸಿಸ್ಟಮ್ ಇರುತ್ತೆ. ಮೇ ಬಿ ಒಂದು ಸಪರೇಟ್ ಎಲೆಕ್ಟ್ರಿಕಲ್ ಹೀಟರ್ ಯೂಸ್ ಮಾಡ್ಬೋದು ಹಾಟ್ ಏರ್ ಜನರೇಟ್ ಮಾಡೋದಕ್ಕೆ. ಇಲ್ಲ ಅಂದ್ರೆ ನಾವೇನ್ ಮಾಡ್ಬೋದು, ಬಯೋಗ್ಯಾಸ್ ಬ್ಯಾಕಪ್ ಸಿಸ್ಟಮ್ ಅಂತ ಇಟ್ಕೊಬಹುದು. ಅಗ್ರಿಕಲ್ಚರಲ್ ವೇಸ್ಟ್ ಬರುತ್ತಲ್ಲ, ಆ ಅಗ್ರಿಕಲ್ಚರಲ್ ವೇಸ್ಟ್ ನ ಬರ್ನ್ ಮಾಡಿ ಹಾಟ್ ಏರ್ ನ ಜನರೇಟ್ ಮಾಡಬಹುದು. ಇದೆಲ್ಲ ಒಂದು ಸ್ವಲ್ಪ ಎಕ್ಸಾಂಪಲ್ ಯಾವುದಕ್ಕೆ ಅಂದ್ರೆ ಹೈಬ್ರಿಡ್ ಮೋಡ್ ಡ್ರೈಯರ್ಸ್ಗೆ. ಇದು ಒಂದು ಸಂಕ್ಷಿಪ್ತ ಮಾಹಿತಿ ಅಬೌಟ್ ಸೋಲಾರ್ ಡ್ರೈಯರ್ಸ್ ಅಂತ. ಥ್ಯಾಂಕ್ ಯು.

ಇದುವರೆಗೆ ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿ ಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ. ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಎರಡು ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತ, ಉನ್ನತ ಶಿಕ್ಷಣ, ಆರೋಗ್ಯ ರಕ್ಷಣೆ, ಸಂಶೋಧನೆ ಹಾಗೂ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಹೆಚ್ಚಿಸಲು ಸುದೀರ್ಘ ಸಹಭಾಗಿತ್ವ ಸಾಧಿಸುವ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಚರ್ಚೆ ನಡೆಸಿದರು. ಡೇಟಾ ಗೌಪ್ಯತೆ ಮತ್ತು ಡೇಟಾ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಸರ್ಕಾರ ಹಾಗೂ ಉದ್ಯಮಗಳಿಗಾಗಿ ಅನ್ವಯಿಕ ಕೃತಕ ಬುದ್ಧಿಮತ್ತೆ ಪರಿಹಾರಗಳ ಪ್ರಯೋಜನಕಾರಿ ಅಳವಡಿಕೆಯ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ದೇಶದಲ್ಲೇ ಅತಿದೊಡ್ಡ ಎಐ ಪ್ರಮಾಣೀಕೃತ ಪ್ರತಿಭಾವಂತರನ್ನು ರೂಪಿಸಲು ರಾಜ್ಯದ ನಿಪುಣ ಕಾರ್ಯಕ್ರಮದಡಿ ಕ್ಲೌಡ್ ಸರ್ಟಿಫಿಕೇಶನ್ ಸೇರಿದಂತೆ ಎಐ ಸಂಬಂಧಿತ ಸರ್ಟಿಫಿಕೇಶನ್ ಕೋರ್ಸ್ಗಳನ್ನು ಪರಿಚಯಿಸುವ ಬಗ್ಗೆ ಸಮಾಲೋಚನೆಗಳನ್ನು ನಡೆಸಲಾಯಿತು. ಇದೇ ವೇಳೆ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ವಿಶೇಷವಾಗಿ ಡೀಪ್ ಟೆಕ್ ಕ್ಷೇತ್ರದಲ್ಲಿರುವ ರಾಜ್ಯದ 20,000 ಹೆಚ್ಚು ನವೋದ್ಯಮಗಳಿಗೆ ಆಂಥ್ರೋಪಿಕ್ನಿಂದ ಬೆಂಬಲ ವಿಸ್ತರಿಸುವ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಈ ವೇಳೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ಬರ ಪರಿಸ್ಥಿತಿ ಎದುರಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಸಚಿವರು ತಾವು ನಿಯೋಜಿಸಿದ ಜಿಲ್ಲೆಗಳಿಗೆ ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಯ ಕಂಟನಕುಂಟೆ ಕೋಳೂರು ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರಿಂದ ಅಧಿಕಾರಿಗಳಿಗೆ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಇದೇ 31ರೊಳಗೆ ಪರಿಸ್ಥಿತಿ ಅವಲೋಕಿಸಿ ಬರ ಪರಿಹಾರದ ಕುರಿತಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರೈತರಿಗೆ ರಾಗಿ ಖರೀದಿ ಹಣವನ್ನು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ಪ್ರವಾಸ ಕೈಗೊಂಡಿದ್ದಾರೆ. ಅರವೇ, ಮಲೆಯೂರು ಹಾಗೂ ಗುಂಡ್ಲುಪೇಟೆ ತಾಲೂಕಿನ ಸಿಗೇವಾಡಿ, ಬಲಚವಾಡಿ, ರಂಗನಾಥಪುರ ಗ್ರಾಮಗಳಲ್ಲಿ ಶಾಸಕ ಗಣೇಶ್ ಪ್ರಸಾದ್, ಕಾಡ ಅಧ್ಯಕ್ಷ ಮರಿಸ್ವಾಮಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಬೆಳೆ ವೀಕ್ಷಣೆ ನಡೆಸಿದರು. ನೀರಿನ ಕೊರತೆ ಪರಿಣಾಮ ಒಣಗಿರುವ ಹತ್ತಿ, ಜೋಳ, ಬಾಳೆ ಫಸಲನ್ನು ವೀಕ್ಷಿಸಿದರು. ಮಳೆ ಕೊರತೆ ಹಿನ್ನೆಲೆ ಫಸಲು ಒಣಗಿದ್ದು ಕೊಳವೆ ಬಾವಿಗಳು ಬತ್ತಿ ಹೋಗಿವೆ, ಸೂಕ್ತ ಪರಿಹಾರ ಕೊಡಿಸಿ ಎಂದು ರೈತರು ಸಚಿವರಲ್ಲಿ ಮನವಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವರು, ಚಾಮರಾಜನಗರ ಜಿಲ್ಲೆಯಲ್ಲಿ ಬರಪೀಡಿತ ಎಂದು ಘೋಷಿಸಲು ಮುಖ್ಯಮಂತ್ರಿಗೆ ಮನವಿ ಮಾಡುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ಧಾರವಾಡ ಜಿಲ್ಲೆಯಲ್ಲಿಂದು ಸಚಿವ ಸಂತೋಷ್ ಲಾಡ್ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಯ ರೈತರು ಈ ಬಾರಿ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು ಸುಮಾರು 2.90 ಲಕ್ಷ ಹೆಕ್ಟೇರ್ ಕೃಷಿ ಯೋಗ್ಯ ಭೂಮಿಯಲ್ಲಿ ಶೇಕಡ 96ರಷ್ಟು ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆ ನಡೆದಿದೆ. ಆದರೆ ಸೋಯಾಬೀನ್, ಹತ್ತಿ, ಕಡಲೆಕಾಯಿ, ಕಬ್ಬು, ಈರುಳ್ಳಿ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳು ಬರದಿಂದ ಸಂಕಷ್ಟಕ್ಕೆ ಸಿಲುಕಿವೆ ಎಂದು ತಿಳಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಬೆಳೆ ವಿಮೆ ಸೇರಿದಂತೆ ಸರ್ಕಾರದಿಂದ ಹಾಗೂ ವಿಮಾ ಸಂಸ್ಥೆಗಳ ಮೂಲಕ ದೊರೆಯಬಹುದಾದ ಎಲ್ಲಾ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಳೆಯ ಪ್ರಮಾಣ ಮಾತ್ರವಲ್ಲದೆ ಬೆಳೆ ಬೆಳವಣಿಗೆಗೆ ಅಗತ್ಯವಾದ ಸಮಯದಲ್ಲಿ ಮಳೆ ಸುರಿದಿದೆಯೇ ಎಂಬ ಅಂಶವೂ ಪ್ರಮುಖವಾಗಿದೆ. ಈ ವಿಚಾರವನ್ನು ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರದ ಗಮನಕ್ಕೂ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ ಸಚಿವರಿಗೆ ಖಾತೆ ಹಂಚಿಕೆಯಲ್ಲಿ ವಿಳಂಬ ಮಾಡಿರುವುದನ್ನು ಬಿಜೆಪಿ ಖಂಡಿಸಿದೆ. ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆದು 3 ದಿನಗಳು ಕಳೆದಿವೆ. ಆದರೆ ಸರ್ಕಾರ ಇನ್ನೂ ಅವರಿಗೆ ಖಾತೆಗಳನ್ನು ನಿಯೋಜಿಸಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಆಡಳಿತವು ನವದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ರಬ್ಬರ್ ಸ್ಟ್ಯಾಂಪ್ ಮುಖ್ಯಮಂತ್ರಿ ಎಂದು ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಪರಿಣಾಮಕಾರಿ ಆಡಳಿತವನ್ನು ಒದಗಿಸಲು ಕಾಂಗ್ರೆಸ್ ವಿಫಲವಾಗಿದೆ. ಸಂಪುಟ ವಿಸ್ತರಣೆಯ ಬಳಿಕ ಪಕ್ಷವು ಆಂತರಿಕ ಬಂಡಾಯ ಎದುರಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮಹಿಳಾ ಸಚಿವರನ್ನು ನೇಮಿಸುವಂತೆ ಆಗ್ರಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ಉಮರ್ ಫಾರೂಕ್ ಎಂಆರ್ನನ್ನು ಎನ್ಐಎ ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದೆ. ಈ ಮೂಲಕ ಬಂಧಿತರ ಸಂಖ್ಯೆ 25ಕ್ಕೆ ಏರಿದೆ. ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಉಮರ್ ಫಾರೂಕ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾಮೀನುರಹಿತ ವಾರೆಂಟ್ ಜಾರಿಯಾಗಿತ್ತು. ಆತನ ಸುಳಿವು ಕೊಟ್ಟವರಿಗೆ 4 ಲಕ್ಷ ಬಹುಮಾನವನ್ನು ಘೋಷಿಸಲಾಗಿತ್ತು. ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಪತ್ತೆ ಹಚ್ಚಲು ಎನ್ಐಎ ತನಿಖೆ ಮುಂದುವರೆಸಿದೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಆರೋಪಿಯಾಗಿದ್ದ ಪ್ರದೋಷ್ ಸತ್ಯ ಬಹಿರಂಗಪಡಿಸಲು ಮುಂದಾಗಿದ್ದು ಮಾಫಿ ಸಾಕ್ಷಿಯಾಗುವುದಾಗಿ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ತಮ್ಮ ವಕೀಲರ ಮೂಲಕ ಇದು 59ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಸಂಗತಿಗಳನ್ನು ಬಹಿರಂಗಪಡಿಸಲು ತಾನು ಸಿದ್ಧವಿರುವುದಾಗಿ ತಿಳಿಸಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಬದಲಾಗುವುದಕ್ಕೆ ನ್ಯಾಯಾಲಯದಲ್ಲಿ ಪ್ರದೋಷ್ ಕ್ಷಮೆ ಕೋರಿದ್ದಾರೆ. ಅರ್ಜಿಯನ್ನು ಗಮನಿಸಿದ 59ನೇ ಸಿಸಿಎಚ್ ನ್ಯಾಯಾಲಯವು ತನ್ನ ನಿಲುವನ್ನು ಸ್ಪಷ್ಟಪಡಿಸುವಂತೆ ಪ್ರಾಸಿಕ್ಯೂಷನ್ಗೆ ಸೂಚಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆ ನೀರಿನ ಮಟ್ಟ 105.87 ಅಡಿಗೆ ತಲುಪಿದೆ. ಅಣೆಕಟ್ಟೆಯಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಮಾಡುವಂತೆ ರೈತರು ಒತ್ತಾಯಿಸುತ್ತಿದ್ದಾರೆ. ನೀರಿನ ಮಟ್ಟ 85 ಅಡಿ ಇದ್ದಾಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮೇರೆಗೆ ಬೆಳೆ ಬೆಳೆದಿರಲಿಲ್ಲ. ಇದೀಗ ನೀರು ಸಮೃದ್ಧವಾಗಿದ್ದು ನೀರು ಬಿಡುಗಡೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಶಾಸಕ ಕೆಎಂ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಬಂಗಾರಪೇಟೆಯಲ್ಲಿ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ತಪ್ಪಿದ್ದನ್ನು ಖಂಡಿಸಿ ಬಂಗಾರಪೇಟೆ ಬಂದ್ಗೆ ಕರೆ ನೀಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ಮಧ್ಯೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ರಸ್ತೆ ತಡೆ ಹಾಗೂ ಪ್ರತಿಭಟನೆಯಿಂದಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ 9 ಸೆಂಟಿಮೀಟರ್ ಮಳೆಯಾಗಿದೆ. ಆಗುಂಬೆ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ 4, ಬೆಳಗಾವಿ ಜಿಲ್ಲೆ ಲೋಂಡಾದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ.
4: ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ಸೆಂಟಿಮೀಟರ್, ಕೋಲೂರು ಉಡುಪಿ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಸೆಂಟಿಮೀಟರ್, ಲೋಂಡಾ ಬೆಳಗಾವಿ ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 6ರಿಂದ ಆಗಸ್ಟ್ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಆಗಸ್ಟ್ 6, 7 ಹಾಗೂ 8ರಂದು ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಪ್ರಿಯರೇ, ನೀವು ಕೇಳ್ತಾ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳು, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳು. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ KK.

ತುಳುಗರೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಹಾಡಿರುವ ಗೀತೆ.

ತಿಳುಗರೆ, ಇದುವರೆಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಇಲ್ಲಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ

ಅವರು ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟ

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.

0: ಹೋಗಿದ ಬಂದುಲೆ
1: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೆ ಕೊರಿಯರ ಮರಪುರ್ಚಿ
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲಿ
0: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ

ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ.

ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ಅಣ್ಣ ಹೆಂಗ್ ಕೊಜಿಚಾ ಇರೇಗ
1: ಇಂಥದಾಲ ಬರ್ಚಿ ಶೇಖರ
0: ದಾನೆ
1: ದಾದನ ಶೇಖರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲೆ
0: ಇರೇಗ ದಾದಂಗಿ ವೆಂಕಪ್ಪಣ್ಣ
1: ಎಂಚಿ ನಾಂದು ಪನ್ಪುನ ಮಾರ ವಾ ವಾ ನಮೂನದ ಕೃಷಿ ಮಂತ್ನಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನು ತೂದು ತೂದು ಸಾಕಾನ್ ಲಾಭ ತೂ ಅರಗೆ ತಿಕ್ಕುಚಿ
0: ಸುರು ಸುರುಕು ಕೃಷಿ ಇಟ್ಟು ಈರ್ಲೆ ಕನಿ ಎನ್ನಲಾನೆ ಬರ
1: ಇವರ ಮಣಿಪ್ಪಂದೆ ಕುಲ್ಲು ಅನ ನಿನಂತೂ ನಾ ಕಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆಡ್ಡು
0: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಾಡ್ತಾರ
1: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ್ಲ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
1: ಶೇಖರ ಅವು ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದು ನಿಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನೀನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಉಜ್ರೆ SDM ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋಪ್ಯಾ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಸೊಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು ಜನ ಸಮುದಾಯದ ಮಾಹಿತಿ ಶಿಕ್ಷಣ ಆರೋಗ್ಯ ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು ಕನ್ನಡ ತುಳು ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ, ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ, ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಸೋಲ್ಮೇಲು ಯಾನ್ ದಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇನೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
6: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯ ಸತ್ಯಾಸತ್ಯತೆ ತಿಳಿದುಕೊಳ್ಳುವ ಬಗ್ಗೆ ಈ ವಿಚಾರವಾಗಿ ಮಾತನಾಡುತ್ತಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ, ಇಲ್ಲಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಗೀತಾ ಎಜೆ ಅವರು.
7: ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಜಾಲತಾಣಗಳ ಮೂಲಕ ಅಥವಾ ನ್ಯೂಸ್ ಆ್ಯಪ್ಗಳ ಮೂಲಕ, ಇಲ್ಲ ವಾಟ್ಸಪ್ ಸಂದೇಶಗಳ ಮೂಲಕ, ಅಥವಾ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳು ನಮಗೆ ನೀಡುವ ಸುದ್ದಿ ಅಥವಾ ಮಾಹಿತಿಯ ಸತ್ಯಾಸತ್ಯತೆ, ಅಂದರೆ ಫ್ಯಾಕ್ಟ್ ಚೆಕ್ಕಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಫ್ಯಾಕ್ಟ್ ಚೆಕ್ಕಿಂಗಿಗೆ ಒಂದಷ್ಟು ಟೂಲ್ಸ್ಗಳಿವೆ, ಆದರೆ ಅವೆಲ್ಲ ತಂತ್ರಜ್ಞಾನ ಆಧಾರಿತ. ಆ ಬಗ್ಗೆ ನಾನಿವತ್ತು ಮಾತಾಡ್ತಾ ಇಲ್ಲ. ಜನಸಾಮಾನ್ಯರಾಗಿ ನಮಗೆ ತಲುಪುವ ಮಾಹಿತಿಯ ಸತ್ಯಾಸತ್ಯತೆಯನ್ನು ಸುಲಭ ವಿಧಾನದಲ್ಲಿ ಹೇಗೆ ತಿಳ್ಕೋಬೇಕು ಅನ್ನೋದನ್ನು ನೋಡೋಣ. ಈಗ ಈ ಉದಾಹರಣೆಗಳನ್ನು ಕೇಳಿ. ಬಾಳೆಹಣ್ಣು ತಿನ್ನೋದ್ರಿಂದ ನಿಮಗೆ ಕ್ಯಾನ್ಸರ್ ಬರಬಹುದು, ಎಚ್ಚರ. ಮಹಿಳೆಯರೇ, ನಿಮಗಿದೋ ಸಿಹಿ ಸುದ್ದಿ. ಎಲ್ಲ ಮಹಿಳೆಯರ ಅಕೌಂಟ್ಗೂ ಸರ್ಕಾರ 10,000 ನೀಡಲಿದೆ. ಅರ್ಜಿ ಸಲ್ಲಿಸಲು ಈ ಕೆಳಗಿನ ಲಿಂಕ್ ಕ್ಲಿಕ್ ಮಾಡಿ. ಅಥವಾ ನಿಮ್ಮ ಊರಿನಲ್ಲಿ ಈ ವ್ಯಕ್ತಿಯನ್ನ ಕಂಡರೆ ಎಚ್ಚರ, ಈತ ಮಕ್ಕಳ ಕಳ್ಳ, ಇತ್ಯಾದಿ ಇತ್ಯಾದಿ. ಬಹುಶಃ ಇದನ್ನ ಎಲ್ಲೋ ಕೇಳಿದ್ದೇವೆ ಅಥವಾ ಓದಿದ್ದೇವೆ ಅಂತ ಅನ್ನಿಸ್ತಾ ಇದೆಯಲ್ವಾ? ಇಂತಹ ಸಂದೇಶಗಳೇ ನಮ್ಮನ್ನ ದಾರಿ ತಪ್ಪಿಸುವ ಫೇಕ್ ನ್ಯೂಸ್ಗಳು. ಇದಕ್ಕೂ ಗಂಭೀರವಾದ ಒಂದು ವಿಚಾರ ಹೇಳಬೇಕು. ಘಟನೆ ಹೀಗಿದೆ, ಕಲ್ಪಿಸಿಕೊಳ್ಳಿ. ಅದು ಯಾವುದೋ ರಾಜಕಾರಣಿ ಅತಿಥಿಯಾಗಿ ಆಗಮಿಸಿದ ಕಾರ್ಯಕ್ರಮ. ಭದ್ರತೆಗೆ ಅಂತ ಪೊಲೀಸರು ಬಂದಿದ್ರು. ಅಲ್ಲಿದ್ದ ಪೊಲೀಸ್ ಅಧಿಕಾರಿಯೊಬ್ಬ ತನ್ನ ಶೂ ಲೇಸ್ ಕಟ್ಟಲು ಬಾಗುತ್ತಾನೆ. ಆ ರಾಜಕಾರಣಿ ಪೊಲೀಸ್ ಅಧಿಕಾರಿಯ ಹತ್ತಿರದಲ್ಲೇ ಇರುತ್ತಾರೆ. ಬಗ್ಗಿ ಶೂ ಕಟ್ಟುತ್ತಿರುವ ಅಧಿಕಾರಿಯನ್ನು ಅವರು ನೋಡ್ತಾ ಇರ್ತಾರೆ. ಇದು ಸಹಜ ಅಲ್ವಾ? ನಮ್ಮ ಹತ್ತಿರದಲ್ಲಿರುವ ಯಾವುದಾದ್ರೂ ವ್ಯಕ್ತಿ ಏನಾದರೂ ಆಕ್ಟಿವಿಟಿ ಮಾಡ್ತಾ ಇದ್ರೆ ನಮ್ಮ ದೃಷ್ಟಿಯು ಆ ಕಡೆಗೆ ಹರಿತದೆ ಅಲ್ವಾ? ಈ ದೃಶ್ಯದ ವಿಡಿಯೋ ರೆಕಾರ್ಡ್ ಆಗಿರುತ್ತದೆ. ಕ್ಲಿಕ್ಗೋಸ್ಕರನೇ ಹುಟ್ಟಿಕೊಂಡ ಯೂಟ್ಯೂಬ್ ಚಾನೆಲ್ ಒಂದು ಅದನ್ನ ಕಾಲು ಹಿಡಿದು ಕ್ಷಮೆಯಾಚಿಸಲು ಆದೇಶಿಸಿದ ರಾಜಕಾರಣಿ ಎಂದು ಹೆಡ್ಲೈನ್ ಕೊಟ್ಟು ಎಲ್ಲೆಂದರಲ್ಲಿ ಅದನ್ನು ಹರಿಬಿಡ್ತು. ಮುಂದಿನ ಪರಿಣಾಮದ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಪರ ವಿರೋಧ, ವಾದ ವಿವಾದ, ತರ್ಕ ವಿತರ್ಕ, ಒಟ್ಟಿನಲ್ಲಿ ಮನಸ್ಸು ಹಾಳಾಯಿತು, ಸಮಯವೂ ಹಾಳಾಯಿತು. ಸತ್ಯಾಸತ್ಯತೆಯನ್ನ ಅರಿಬೇಕು, ಅದನ್ನ ಜನರಿಗೆ ತಿಳಿಸಬೇಕು ಅಂತ ಹೊರಟವರಿಗೆ ಸತ್ಯ ತಿಳಿಸುವುದೇ ಒಂದು ಹರಸಾಹಸ ಆಯಿತು. ಬಹುಶಃ ಈಗ ನಿಮಗೆ ಅರ್ಥ ಆಗಿರಬೇಕಲ್ವಾ, ನಾವ್ಯಾಕೆ ಯಾವುದೋ ಮಾಹಿತಿ ಅಥವಾ ಸುದ್ದಿಯನ್ನ ಸುಲಭವಾಗಿ ನಂಬಬಾರ್ದು ಅಥವಾ ಅದನ್ನ ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಬಾರ್ದು ಅಂತ. ಸುದ್ದಿ ಅಥವಾ ಮಾಹಿತಿಯ ಸತ್ಯಾಸತ್ಯ ತಿಳಿಯಲು ನಮಗೆ ವಿಶೇಷವಾದ ಜ್ಞಾನ ಅಥವಾ ಕೌಶಲ್ಯಗಳು ಬೇಕಾಗಿಲ್ಲ ಅಂತ ನಾನು ಹೇಳ್ತೇನೆ. ಒಂದು ಕಾಮನ್ ಸೆನ್ಸ್ ಇದ್ರೆ ಸಾಕು. ಮೊಬೈಲ್ ಫೋನ್ ಅಥವಾ ಸಾಮಾಜಿಕ ಜಾಲತಾಣಗಳು ಬರುವ ಮೊದಲು ಸುಳ್ಳು ಸುದ್ದಿ ಇರಲಿಲ್ವೇ ಅಂತ ಪ್ರಶ್ನೆ ಕೇಳಿದ್ರೆ ಖಂಡಿತ ಇದ್ವು. ನಮ್ಮ ಸುತ್ತಮುತ್ತಲೇ ಗಾಳಿ ಸುದ್ದಿ ಹಬ್ಬಿಸುವವರಿದ್ರು. ವೈಯಕ್ತಿಕ ಅಥವಾ ಖಾಸಗಿ ಮಾಹಿತಿಗಳನ್ನ ಜನರಿಗೆ ತಲುಪಿಸ್ತಿದ್ದ ಪೀತಪತ್ರಿಕೆಗಳು, ಅಂದ್ರೆ ಟ್ಯಾಬ್ಲಾಯ್ಡ್ ಪತ್ರಿಕೆಗಳು ಇದ್ವು. ಆಗ ನಮ್ಮ ಹಿರಿಯರು ಸತ್ಯ ತಿಳಿದುಕೊಳ್ಳಲು ಏನ್ ಮಾಡ್ತಾ ಇದ್ರು ಅಂತ ಗಮನಿಸಿ. ಮೊತ್ತ ಮೊದಲಿಗೆ ಅವರಲ್ಲಿದ್ದುದು ತಾಳ್ಮೆ. ವಿಚಾರಗಳು ಬಂದಾಗ ಕೂಡಲೇ ಪ್ರತಿಕ್ರಿಯೆ ನೀಡ್ತಾ ಇರಲಿಲ್ಲ. ನಮ್ಮ ಸುತ್ತಮುತ್ತ ಇರುವ ಅನುಭವಸ್ಥರನ್ನ ಅಥವಾ ತಿಳುವಳಿಕೆಯುಳ್ಳ ವ್ಯಕ್ತಿಗಳನ್ನ ಕೇಳ್ತಾ ಇದ್ರು. ಅಥವಾ ಯಾರ ಬಗ್ಗೆ ಮಾತುಗಳು ಹರಿದಾಡುತ್ತಿದ್ದವೋ ಅವರನ್ನ ಅಥವಾ ಅವರನ್ನ ಹತ್ತಿರದಿಂದ ಬಲ್ಲವರನ್ನ ಕೇಳ್ತಾ ಇದ್ರು. ಇಲ್ಲ, ಮೌನವಾಗಿದ್ದುಕೊಂಡು ಸತ್ಯ ಹೊರಬರುವವರೆಗೂ ಕಾಯ್ತಾ ಇದ್ರು. ಅಂದ್ರೆ ಅವರ ಜ್ಞಾನ ನೋಡಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ ಎನ್ನುವುದು ಅವರ ಅಚಲ ನಂಬಿಕೆ. ಇದೇ ತಂತ್ರಗಳನ್ನು ನಾವು ಈ ಕಾಲಮಾನದ ಸುಳ್ಳು ಸುದ್ದಿಗಳ ಹಿಂದಿನ ಮರ್ಮವನ್ನು ತಿಳಿಯೋದಿಕ್ಕೆ ಉಪಯೋಗಿಸಿಕೊಂಡ್ರೆ ಆಯಿತು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಎನ್ನುವ ಮಾತಿದೆಯಲ್ವಾ, ಹಾಗೇನೆ ತಂತ್ರಜ್ಞಾನದ ಎಡವಟ್ಟುಗಳನ್ನು ತಂತ್ರಜ್ಞಾನದ ಮೂಲಕವೇ ಪರಿಹರಿಸಿಕೊಂಡ್ರೆ ಆಯಿತು. ಈಗ ನಮ್ಮ ನೆಲೆಗಟ್ಟಿನಲ್ಲಿ ಸತ್ಯಾಂಶಗಳನ್ನು ತಿಳಿಯುವ ಪ್ರಕ್ರಿಯೆಯನ್ನು ನೋಡೋಣ. ಉದಾಹರಣೆಗೆ, ನಿಮಗೆ ಯಾವುದೋ ಆರೋಗ್ಯಕ್ಕೆ ಸಂಬಂಧಿಸಿದ ಅಥವಾ ಹಣಕಾಸಿಗೆ ಸಂಬಂಧಿಸಿದ ಮಾಹಿತಿ ಬಂದಿದೆ ಅಂತ ತಿಳ್ಕೊಳ್ಳಿ. ನಿಮಗೆ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ, ಸಂಶಯ ಇದೆ. ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿದ್ದುದು ಇಷ್ಟೇ. ಮೊತ್ತ ಮೊದಲಿಗೆ ಸುದ್ದಿಯನ್ನ ಪೂರ್ತಿಯಾಗಿ ಓದ್ಕೊಳ್ಳಿ. ಹೆಡ್ಲೈನ್ ಮತ್ತು ಅದರೊಳಗಿರುವ ಮಾಹಿತಿ ಹೊಂದಿಕೆಯಾಗ್ತಾ ಇದೆಯಾ ಅಥವಾ ವ್ಯತ್ಯಾಸ ಇದೆಯಾ ಇದನ್ನ ಗಮನಿಸಿ. ಕೆಲವೊಮ್ಮೆ ತಾವು ಹಂಚುತ್ತಿರುವ ಲಿಂಕ್ಗಳು ಹೆಚ್ಚು ಜನಕ್ಕೆ ತಲುಪಬೇಕು, ಅದನ್ನ ಹೆಚ್ಚು ಜನ ಓದಬೇಕು ಅನ್ನೋ ದುರಾಲೋಚನೆಯಿಂದ ತಪ್ಪು ತಪ್ಪು ಮಾಹಿತಿ ನೀಡುವವರಿದ್ದಾರೆ. ಇದನ್ನ ನಾವು ಮೊದಲು ತಿಳ್ಕೊಬೇಕು. ಆಮೇಲೆ ಸುದ್ದಿ ಅಥವಾ ಮಾಹಿತಿಯ ಮೂಲ ಯಾವುದು, ಅದನ್ನ ಸರ್ಕಾರ ಹೇಳ್ತಾ ಇದೆಯಾ, ಅಧಿಕಾರಿಗಳು ಹೇಳ್ತಾ ಇದ್ದಾರಾ ಅಥವಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರಾ, ಈ ಪ್ರಶ್ನೆಗಳನ್ನು ಇಟ್ಕೊಂಡು ಮೂಲವನ್ನ ಜಾಲಾಡಿ. ಅಧಿಕೃತ ವೆಬ್ಸೈಟ್ನಲ್ಲಿ ಈ ಮಾಹಿತಿ ಇದೆಯೇ ಅಂತ ಗಮನಿಸಿ. ಸಾಮಾನ್ಯವಾಗಿ ಸರ್ಕಾರ ಅಥವಾ ಇಲಾಖೆಯ ಯೋಜನೆಗಳಾಗಿದ್ದರೆ ಅಥವಾ ಯಾವುದೋ ಹೊಸ ಮಾಹಿತಿಗಳಾಗಿದ್ದರೆ ಅದನ್ನ ಅವರ ವೆಬ್ಸೈಟ್ನಲ್ಲಿ ಹಂಚಿಕೊಳ್ಳಲೇಬೇಕಾಗ್ತದೆ. ಅಲ್ಲಿ ನಿಮಗೆ ನೀವು ತಿಳ್ಕೊಬೇಕಾದ ವಿಚಾರದ ಬಗ್ಗೆ ಪ್ರಸ್ತಾಪ ಇಲ್ಲ ಅಂತಂದ್ರೆ ಅದು ನಿಮ್ಮನ್ನ ದಾರಿ ತಪ್ಪಿಸುವ ಸುದ್ದಿ ಅಂತಲೇ ತಿಳ್ಕೊಬೇಕು. ಇನ್ನು ಯಾವುದಾದರೂ ಹೇಳಿಕೆಯ ಬಗೆಗೆ ನಿಮಗೆ

0: ಇಲ್ವೋ ಅಂತ ಗೊತ್ತಾಗ್ತದೆ. ಎಲ್ಲಾದರೂ ನೀವು ಆ ಲಿಂಕ್ ಕ್ಲಿಕ್ ಮಾಡಿದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೋಯಿತು ಅಂತಾನೆ ತಿಳ್ಕೊಳ್ಳಿ. ಹಾಗಾಗಿ ಈ ಬಗ್ಗೆ ಜಾಗರೂಕರಾಗಿರೋದು ಬಹಳ ಮುಖ್ಯ ಅಂತ. ಇನ್ನು ನಿಮ್ಮನ್ನು ಭಯಬೀಳಿಸುವ ಅಥವಾ ಕೋಪ ತರಿಸುವ ಯಾವುದಾದ್ರೂ ಸುದ್ದಿ ನಿಮ್ಮ ಮೊಬೈಲ್ಗೆ ಬಂತು ಅಂತ ತಿಳ್ಕೊಳ್ಳಿ. ಅದನ್ನ ಕೂಡಲೇ ನಂಬೇಡಿ. ನಿಮ್ಮ ಭಾವನೆಗಳನ್ನು ಕೆರಳಿಸುವ ಯಾವುದೇ ಸುದ್ದಿಗಳಿರಲಿ ಅದರಲ್ಲಿ ಉತ್ಪ್ರೇಕ್ಷೆ ಇದೆ ಅಂತಾನೆ ಅರ್ಥ. ಆದ ಕಾರಣ ಅದಕ್ಕೆ ನಾವು ಕೂಡಲೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗಬಾರ್ದು. ಅಥವಾ ನಿಮಗೆ ಸಿಕ್ಕಂಥ ಮಾಹಿತಿ ಯಾವುದೋ ಧರ್ಮದ ಬಗ್ಗೆ, ಪಕ್ಷದ ಬಗ್ಗೆ ಅಥವಾ ವ್ಯಕ್ತಿಯ ಬಗ್ಗೆ ಅವಹೇಳನಕಾರಿ ಅಂಶಗಳನ್ನು ಹೊಂದಿದೆ ಅಂತ ಅನಿಸಿದರೆ ಅದು ಮೂಲದಲ್ಲಿ ತೇಜೋವಧೆಗೆ ಸೃಷ್ಟಿಯಾದ ಪೋಸ್ಟ್ ಅಥವಾ ಹೆಚ್ಚು ಜನ ವೀಕ್ಷಿಸಿದರೆ ಹೆಚ್ಚು ದುಡ್ಡು ಬರಬಹುದು ಎನ್ನುವ ಕಾರಣದಿಂದಲೇ ಹುಟ್ಟಿಕೊಂಡಂಥ ವಿಚಾರ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಇದಕ್ಕಿಂತಲೂ ಮಿಗಿಲಾಗಿ ನಿಮಗೆ ಯಾವುದೋ ಜಾಲತಾಣದ ಪೋಸ್ಟ್ ಬಗ್ಗೆ ನಿಮ್ಮಲ್ಲಿ ಸ್ಪಷ್ಟತೆ ಇಲ್ಲ, ಸಂಶಯ ಇದೆ ಅಂತಂದರೆ ಒಮ್ಮೆ ಗೂಗಲ್ನಲ್ಲಿ ನಿಮಗೆ ಬಂದ ವಿಚಾರದ ಸಣ್ಣ ಮಾಹಿತಿಯನ್ನು ಕೊಟ್ಟು ಈಸ್ ಇಟ್ ಟ್ರೂ ಅಂತ ಪ್ರಶ್ನೆ ಮಾಡಿ. ನಿಮ್ಮ ಹಾಗೆಯೇ ಈ ಮಾಹಿತಿಯ ಬಗೆಗೆ ಸಂಶಯ ಬಂದವರು ಈಗಾಗಲೇ ಅದರ ಫ್ಯಾಕ್ಟ್ ಚೆಕ್ ಮಾಡಿ ಅದರ ಸತ್ಯಾಸತ್ಯತೆ ಬಗೆಗೆ ಮಾಹಿತಿ ಹಂಚಿಕೊಂಡಿರ್ತಾರೆ. ಫೇಕ್ ನ್ಯೂಸ್ ಎಂಬ ತಲೆಬರಹ ಅಥವಾ ವಾಟರ್ ಮಾರ್ಕ್ನೊಂದಿಗೆ ಆ ಸುದ್ದಿ ಈಗಾಗಲೇ ಪ್ರಕಟ ಆಗಿರ್ತದೆ. ಇಲ್ಲ, ಈಗಾಗಲೇ ಸಂಬಂಧಪಟ್ಟ ವ್ಯಕ್ತಿಗಳು, ಇಲಾಖೆ ಅಥವಾ ಸರ್ಕಾರ ಈ ಬಗ್ಗೆ ಸ್ಪಷ್ಟನೆ ನೀಡಿರ್ತದೆ. ಇವೆಲ್ಲ ನಿಮಗೆ ಮಾಹಿತಿ ಅಥವಾ ಸುದ್ದಿಯ ಸತ್ಯಾಸತ್ಯತೆಯನ್ನು ನಿಮ್ಮ ನೆಲೆಗಟ್ಟಿನಲ್ಲಿ ಕಂಡುಕೊಳ್ಳಲು ಇರುವಂತಹ ಮಾರ್ಗ. ಹಾಗಾಗಿ ಯಾವುದೇ ವಿಚಾರ ಆದರೂ ಸರಿ ನಿಮ್ಮ ಮನಸ್ಸಿಗೆ ತಗೊಂಡು ಅದನ್ನ ಇನ್ನಷ್ಟು ಜನರಿಗೆ ಹಂಚುವಂತಹ ಧಾರಾಳತನ ಬೇಡ. ನಾವು ಹಂಚೋದಾದರೆ ಸಂತೋಷವನ್ನು ಹಂಚಿಕೊಳ್ಳೋಣ, ನಗುವನ್ನು ಹಂಚಿಕೊಳ್ಳೋಣ, ದಾರಿ ತಪ್ಪಿಸುವ, ಭಿನ್ನಾಭಿಪ್ರಾಯ ಮೂಡಿಸುವ, ಗುಂಪು ಘರ್ಷಣೆಗೆ ಪ್ರೇರೇಪಿಸುವ ಅಥವಾ ಯಾರದೋ ಚಾರಿತ್ರಹರಣ ಮಾಡುವ ವಿಚಾರಗಳನ್ನಲ್ಲ. ಆದ ಕಾರಣ ನಾನು ಹೇಳೋದಿಷ್ಟೇ, ಚೆಕ್ ಬಿಫೋರ್ ಯು ಕ್ಲಿಕ್, ಆಸ್ಕ್ ಬಿಫೋರ್ ಯು ಆಕ್ಟ್, ಥಿಂಕ್ ಬಿಫೋರ್ ಯು ಶೇರ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
1: ಇದುವರೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯ ಸತ್ಯಾಸತ್ಯತೆ ತಿಳಿದುಕೊಳ್ಳುವ ಬಗ್ಗೆ ಈ ವಿಚಾರವಾಗಿ ಮಾತನಾಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಗೀತಾ ಎಜೆ ಅವರು.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕನಸು ನಿಮ್ಮ ಜೊತೆ ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
1: ಅಣ್ಣ ಹೆಂಗೋ ಜಿಚ್ಚ ಇರೇಗ
2: ಎಂಕದಾಲ ಬರ್ಚಿ ಶೇಖರ
1: ದಾನೆ
2: ದಾದನ ಶೇಖರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲೆ
1: ಇರೇಗ ದಾದಾಂಗಿ ವೆಂಕಪ್ಪಣ್ಣ
2: ಎಂಚಿನ ಅಂದು ಪನ್ಪುನ ಮಾರ ವಾ ವಾ ನಮೂನದ ಕೃಷಿ ಮಂತನಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕಾನ್ ಲಾಭ ತೂ ಅರಗೆ ತಿಕ್ಕುಚಿ
1: ಸುರು ಸುರುಕು ಕೃಷಿಟ್ಟೆ ಇರ್ಲೆಕ್ಕ ನೀ ಎನ್ನಲಾನೆ ಬರ
2: ಇವರ ಮಣಿಪ್ಪಂದೆ ಕುಲ್ಲುವನ ನಿನ್ನಂತೂ ನಾಕ ಅಂಚದಾಲ ತೋಜಿಂಕ್ ಪೂರೆಟ್ಲ ಬುಲೆ ಎಡ್ಡಂಡು
1: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನ ಪರೀಕ್ಷೆ ಮಾಡ್ದಾರ
2: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ್ಲ ಪರೀಕ್ಷೆ ಅನ್ಪೇರೆ
1: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
2: ಶೇಖರ ಅವು ಓಲ್ ಮಲ್ಪೇರಿಯ
1: ಅವು ನಮ್ಮ ಉಜಿರೆಡೆ ಉಂಡಿ
3: ಅಂದು ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8
4: ಏನ್ ರಮೇಶ್ ಅಣ್ಣ ಗಿಡ ನೆಡ್ತೀರಾ ಏನ್ ಸ್ಪೆಷಲ್
5: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ ಭೂಮಿ ಉಷ್ಣ ಏರ್ತಾ ಇದೆ ಸೆಕೆ ತಡೆಯೋಕ್ಕಾಗಲ್ಲ ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು
4: ಓ ನಿಜ ನಿಜ ಕಣಣ್ಣ ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ
6: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ ನಾವು ಉಳಿಯೋಣ ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM
3: ಮೋಕಿದ ಬಂದುಲೆ
7: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
3: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
7: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
3: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು
7: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುಡ್ಚಿ
3: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲಿಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ
7: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲಿ
3: ಜನಕ್ಲಿಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ

0: ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ನಮಸ್ಕಾರ ಬೆಳ್ತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ರ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
2: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
1: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
2: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
1: ಓಹೋ, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ, ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
2: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮೆರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
1: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
2: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
1: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
2: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ. ಫೋನ್ ಸೇಫ್.
1: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿಮಾತು?
2: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-factor ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
1: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೆ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಆತ್ಮೀಯ ಗ್ರಾಮಸ್ಥರೇ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ,
1: ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಆತ್ಮೀಯ ಕೇಳುಗರೆ, ಇವತ್ತು ವಿಶೇಷವಾದ ವ್ಯಕ್ತಿಯನ್ನ ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ನಾದ ಮಣಿ ನಾಲ್ಕೂರ್ ಅಂತೇಳಿ ಹಾಡನ್ನೇ ಉಸಿರನ್ನಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇರತಕ್ಕಂಥವ್ರು. ಇಡೀ ನಾಡಿನಾದ್ಯಂತ ತಮ್ಮ ಹಾಡುಗಳ ಮೂಲಕ ಒಂದು ಅರಿವಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪರಿಸರ ಜೀವ ಸಂಕುಲಗಳು ಹೇಗೆ ಸಹಜವಾಗಿ ಜೀವಿಸ್ತಾ ಇದ್ದವೋ ಹಾಗೆ ಇಡೀ ಮನುಷ್ಯ ಜನಾಂಗ ಜೀವಿಸಬೇಕು ಎನ್ನುವುದು ಅವರ ದೊಡ್ಡ ಆಶಯ. ಆ ಹಿನ್ನೆಲೆಯಲ್ಲಿ ಅವರು ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಹಾಡುಗಳ ಒಳ ಧ್ವನಿ ಇರುವಂಥದ್ದು ಮನುಷ್ಯನನ್ನು ಮನುಷ್ಯನನ್ನಾಗಿ ರೂಪಿಸುವಂತಹ ಒಂದು ಕಳಕಳಿಯನ್ನು ನಾವು ಕಾಣುತ್ತೇವೆ. ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ತಮ್ಮ ಹಾಡುಗಳ ಮೂಲಕ ಮನುಷ್ಯನ ಮಲಿನತೆಯನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಕೇಡುಗಳನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಅಶುದ್ಧತೆಯನ್ನು ಶುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕರ್ನಾಟಕದ ಅಪರೂಪದ ಅರಿವಿನ ಹಾಡುಗಾರರು. ಬಹಳ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂತಹ ಶರಣರು, ತತ್ವಪದಕಾರರು, ಕೀರ್ತನಕಾರರು, ಮಹಾಕವಿಗಳ ಒಂದು ದಾರ್ಶನಿಕತೆ ಏನಿದೆ ಆ ದಾರ್ಶನಿಕತೆಯನ್ನು ಕೇಳುಗರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂದರೆ ಹಾಡುಗಳಲ್ಲಿ ಯಾವ ಒಂದು ಧ್ವನಿ ಇದೆಯೋ, ಯಾವ ದಾರ್ಶನಿಕತೆ ಇದೆಯೋ, ತತ್ವ ಇದೆಯೋ ಅದನ್ನು ತಮ್ಮ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ನಾಡಿನ ಹಾಡುಗಾರರಲ್ಲಿ ಬಹಳ ಅಪರೂಪದ ವ್ಯಕ್ತಿತ್ವ ಉಳ್ಳವರು. ಅವರು ತಮ್ಮದೇ ಆದ ಅರಿವಿನ ಒಂದು ಚಿಂತನೆಯನ್ನು ನಾಡಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಡಿಎಡ್ ಶಿಕ್ಷಕರಿಗೆ, ಬಿಎಡ್ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಜೀವನ ಅಂದರೆ ಏನು, ನಾವೇನನ್ನು ಕಲಿಬೇಕಾಗಿದೆ, ಏನನ್ನು ಕಲಿಸಬೇಕಾಗಿದೆ ಅನ್ನುವಂತಹ ಸಾವಿರಾರು ತರಬೇತಿ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರಕ್ಕೆ ಸಂಬಂಧಿಸಿರುವಂತಹ ಮತ್ತು ಒಂದು ಬದುಕಿನ ಚಿಂತನೆಗೆ ಸಂಬಂಧಿಸಿರತಕ್ಕಂಥ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಅವರನ್ನು ಬಹಳ ಹೃದಯಪೂರ್ವಕವಾಗಿ ನಾನು ನಿನಾದ ರೇಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್.

ನಾವೆಲ್ಲ ಈ ಜೀವಪರವಾಗಿರುವಂತ ಪ್ರಕೃತಿಗೆ ಮತ್ತು ಮನುಷ್ಯನಿಗೆ ಯಾವತ್ತೂ ಋಣಿಯಾಗಿರಬೇಕು. ಆ ಋಣಭಾರವನ್ನ ನಾವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆ ಋಣಭಾರಕ್ಕೆ ನಾವು ಹೊಸದಾಗಿ ಏನು ಕೊಡಬಹುದು, ಏನು ಕೊಡಲಿಕ್ಕಿಲ್ಲ, ಅದನ್ನ ಪ್ರೀತಿಯಿಂದ ಕರುಣೆಯಿಂದ ನಾವೆಲ್ಲ ನೋಡಬೇಕು. ಅಂತಹ ಒಂದು ಹಾಡನ್ನ ನಾದ ಅವರು ಹಾಡಿದರು. ಈಗ ಮುಂದೆ ಇನ್ನೊಂದು ಹಾಡನ್ನ ಹಾಡಲಿದ್ದಾರೆ.

ನಾವೆಲ್ಲ ಚಿಂತೆ ಬಿಡಬೇಕಂತಲೇ ಚಿಂತೆ ಮಾಡ್ತಾ ಇರ್ತೀವಿ. ಇದು ಮನುಷ್ಯನ ಭಾಳ ಬಿಕ್ಕಟ್ಟಿನ ಸಂದರ್ಭ. ಇದು ದೇವರನ್ನು ಧ್ಯಾನ ಮಾಡ್ತಾ ಇರ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ, ಈ ಬದುಕಿನ ಎಲ್ಲ ವ್ಯಾಮೋಹಗಳನ್ನು ಮೀರಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಅದೇ ವ್ಯಾಮೋಹದಲ್ಲಿ ತೊಳಲಾಡ್ತಾ ಇರ್ತೀವಿ. ಅದರಿಂದ ಬಿಡುಗಡೆ ಹೇಗೆ, ಬಿಡುಗಡೆ ಆಗಿ ನಾವು ಸಹಜವಾಗಿ ಬದುಕೋದು ಹೇಗೆ ಅನ್ನುವಂಥ ಒಂದು ಚಿಂತನೆಯ ಹಾಡನ್ನು ನಾದ ಮಣಿನಾಲ್ಕೂರವರು ಹಾಡಿದರು. ಈಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಅರಿವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ.

ನಾವು ಎಷ್ಟೇ ವಿಕಾಸ ಹೊಂದಿದರೂ, ಎಷ್ಟೇ ಅಭಿವೃದ್ಧಿ ಹೊಂದಿದರೂ, ನಾವೆಲ್ಲ ಪ್ರಕೃತಿಗೆ ದಾಸರಾಗಿರಲೇಬೇಕು. ಪ್ರಕೃತಿಯ ಕರುಣೆಯಲ್ಲಿ ನಾವು ಇರಬೇಕು.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಬಿ ಕೆ ಸುಮಿತ್ರಾ ಅವರು ಹಾಡಿದ್ದ ಜನಜನತ ಗೀತೆ, ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನಿರೆ ಅನ್ನುವಂಥ ಗೀತೆಯ ಪ್ರಭಾವಳಿಯ ಬಗ್ಗೆ ನಾನು ಮಾತನಾಡಿದ್ದೆ. ನಮ್ಮ ಧರ್ಮಸ್ಥಳದ ನಿಜವಾದ ವಿಶೇಷತೆ ನ್ಯಾಯ ನೀತಿಯೊಂದಿಗಿನ ಸತ್ಯದ ಅಸ್ತಿತ್ವದೊಂದಿಗೆ ತಳುಕು ಹಾಕಿಕೊಂಡಿದೆ. ಜಗತ್ತಿನಲ್ಲಿ ಉಂಟಾಗುವ ಎಲ್ಲ ಬಗೆಯ ಅಲ್ಲೋಲ ಕಲ್ಲೋಲದ ಸಂದರ್ಭಗಳಿಗೆ ನ್ಯಾಯ ನೀತಿಯ ನಿರಾಕರಣೆಯೇ ಬಹಳ ಮುಖ್ಯ ಕಾರಣ ಅಂತ ಅನಿಸುತ್ತೆ. ಯಾಕೆಂದರೆ ಜಗತ್ತಿನಲ್ಲಿ ಯಾಕೆ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ ಅಂದರೆ, ಒಬ್ಬರು ಸುಳ್ಳಿನ ಜೊತೆಗಿರ್ತಾರೆ, ಇನ್ನೊಬ್ಬರು ಸತ್ಯದ ಜೊತೆಗಿರ್ತಾರೆ. ಸುಳ್ಳಿನ ಜೊತೆಗೆ ಇರೋರು ತುಂಬ ಅಬ್ಬರಿಸ್ತಾರೆ, ಸತ್ಯದ ಜೊತೆಗಿರೋರು ಮೌನವಾಗಿರ್ತಾರೆ. ಆ ಸುಳ್ಳು ಮತ್ತು ಸತ್ಯದ ನಡುವಿನ ಸಂಘರ್ಷ ಇದೆಯಲ್ಲ, ಅದು ಮುಂದುವರಿತಾ ಕೊನೆಗೆ ಸತ್ಯಕ್ಕೆ ಜಯ ದಕ್ಕುತ್ತದೆ. ಹಾಗಂತ ಸತ್ಯಕ್ಕೆ ಸೋಲು ಉಂಟಾಗುತ್ತದ ಅನ್ನುವಂಥ ಪ್ರಶ್ನೆ ಕೇಳಿದರೆ ಹಾಗೆ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಬೇಕಾಗತ್ತೆ. ಯಾಕೆಂತಂದರೆ ಸತ್ಯ ಆ ಕ್ಷಣಕ್ಕೆ ಸೋಲಿನ ಆಘಾತ ಎದುರಿಸಬಹುದಾದರೂ ಕೂಡ ಆ ಸೋಲಿನ ಆಘಾತವನ್ನು ಮೀರಿ ಮತ್ತೆ ಮೈ ಕೊಡುವಿಕೊಂಡು ಎದ್ದು ನಿಂತು ಮೌಲ್ಯಗಳ ಶಕ್ತಿಯನ್ನು ಮನಗಾಣಿಸುವಂಥ ಒಂದು ದೈತ್ಯ ಪ್ರಭೆಯಾಗಿ ನಿಲ್ತದೆ. ಸತ್ಯಕ್ಕೆ ಆ ಥರದ ಒಂದು ಗುಣಧರ್ಮ ಇರ್ತದೆ ಅನ್ನುವಂಥದ್ದು. ನಾನು ಯಾಕೆ ಇಷ್ಟು ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತಿಗೂ ಕೂಡ ಬಿ ಕೆ ಸುಮಿತ್ರ ಹಾಡಿದಂಥ ನ್ಯಾಯ ನೀತಿಯನ್ನು ಧರ್ಮಸ್ಥಳಕ್ಕೆ ಅನ್ವಯ ಮಾಡಿ ಶ್ರೀ ಮಂಜುನಾಥ ದೇವರನ್ನು ಸತ್ಯದ ಪ್ರತೀಕವಾಗಿ ಬಿಂಬಿಸಿ ಜನಮಾನಸದಲ್ಲಿ ಒಂದು ಜನಪ್ರಿಯ ಅಲೆಯನ್ನು ಮೂಡಿಸಿದಂಥ ಗೀತೆ ಅದು. ಇವತ್ತಿಗೂ ಕೂಡ ಅದು ಯಾಕೆ ಪ್ರಸ್ತುತ ಆಗುತ್ತಂತಂದರೆ, ಆ ಗೀತೆಯ ಒಳಗೆ ಇರುವಂಥ ನ್ಯಾಯ ನೀತಿ ಮತ್ತು ಸತ್ಯ ಇವು ಮೂರು ಸಂಯೋಜಿತಗೊಂಡು ಧ್ವನಿಸುವಂಥ ಒಂದು ಮಹತ್ವದ ಅರ್ಥ

ಆ ಅರ್ಥ ನಮಗೇನು ಕನ್ವೆ ಮಾಡ್ತಾ ಇದೆ ಅಂತಂದ್ರೆ, ನಾವು ಪ್ರತಿದಿನ ಪ್ರತಿ ಕ್ಷಣ ಸತ್ಯದ ಜೊತೆಗೆ ಇರಬೇಕು ಅಂತ. ನ್ಯಾಯ ನೀತಿಯ ಮನೋಧರ್ಮವನ್ನೇ ನಮ್ಮ ಜೀವಧ್ವನಿಗಳನ್ನಾಗಿಸಿಕೊಂಡು ಬದುಕಬೇಕು ಅನ್ನೋದನ್ನ ಆ ಗೀತೆ ನಮಗೆ ಮನವರಿಕೆ ಮಾಡಿಕೊಡ್ತದೆ. ಹಾಗಾಗಿನೆ ಸುಮಿತ್ರ ಹಾಡಿದ ಆ ಪದ್ಯ ಒಂದು ನಿರ್ದಿಷ್ಟ ಕಾಲದಲ್ಲಿ ಬಂದು ಕ್ಯಾಸೆಟ್ ಪ್ರಪಂಚದ ಮುಖಾಂತರ, ಕ್ಯಾಸೆಟ್ ಲೋಕದ ಮುಖಾಂತರ ಜನಜನಿತ ಆಗಿದ್ದರೂ ಕೂಡ ಹೊಸ ಕಾಲದ ಪೀಳಿಗೆಯೊಳಗೂ ಕೂಡ ಸತ್ಯದ ಅಸ್ಮಿತೆಯನ್ನು ಮೇಳೈಸುವಂಥ ಒಂದು ವಿಶೇಷವಾದ ಗುಣವನ್ನು ಅದು ಹೊಂದಿದೆ ಅಂತ ಅನಿಸುತ್ತೆ. ಈ ದೃಷ್ಟಿಯಿಂದ ಸತ್ಯಕ್ಕೆ ಎದುರಾಗುವ ಸೋಲು ಅದು ಶಾಶ್ವತವಾದದ್ದಲ್ಲ, ಅದು ತುಂಬ ತಾತ್ಕಾಲಿಕವಾದದ್ದು. ಶ್ರೀಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಸತ್ಯದ ಪ್ರತೀಕವಾಗಿ ಇರೋದನ್ನು ಒಂದು ಗೀತೆಯ ಮುಖಾಂತರ ನಾವು ಮತ್ತೆ ಮತ್ತೆ ಪುನರ್ಮನನ ಮಾಡಿಕೊಳ್ಳಬಹುದು. ಹಾಗೆ ಮಾಡಿಕೊಳ್ತಾನೆ ನನ್ನನ್ನು ನಾನು ರಿಜೋನೇಟ್ ಮಾಡಿಕೊಳ್ಳಬಹುದು ಅನ್ನುವಂಥ ಒಂದು ಸ್ವಯಂ ಸಂವಿಧಾನವನ್ನು ರೂಪಿಸುವ ಶಕ್ತಿ ಸುಮಿತ್ರ ಹಾಡಿದ್ದ ಭಕ್ತಿಗೀತೆಗೆ ಇತ್ತು ಅಂತ.

ಅಂದರೆ ಇಡೀ ಪದ್ಯದ ಒಂದೇನು ಆಕೃತಿ ಇದೆಯಲ್ಲ, ಅದು ನಮಗೆ ಇಷ್ಟ ಆಗೋದು ಈ ನ್ಯಾಯ ನೀತಿ ಮತ್ತು ಸತ್ಯದ ಪರಿಕಲ್ಪನೆಗಳ ಅಲೈನ್ಮೆಂಟ್ನ ಕಾರಣಕ್ಕಾಗಿ. ಅಂದರೆ ಆತ್ಮಸಾಕ್ಷಿಯನ್ನು ಜಾಗೃತಗೊಳಿಸೋದಕ್ಕೆ ಆ ಗೀತೆ ನಮಗೆ ನೆರವಾಗ್ತದೆ. ಅಲ್ಲಿ ಇಡೀ ಪದ್ಯದಲ್ಲಿ ಬರುವಂಥ ಎಲ್ಲ ಪದಗಳಿದಾವಲ್ಲ, ಅವುಗಳು ಏಕಕಾಲದಲ್ಲಿ ಭಕ್ತಿಭಾವವನ್ನು ಮೂಡಿಸ್ತವೆ, ಏಕಕಾಲದಲ್ಲಿ ಶ್ರೀ ಮಂಜುನಾಥನ ಮಹಾ ಮಹಿಮೆಯನ್ನು ಕೂಡ ಹೊಗಳುತ್ತವೆ. ಬಟ್ ಆ ಗೀತೆ ಕೇಳುವಿಕೆಯ ಪ್ರಾಸೆಸ್ ಪೂರ್ಣಗೊಳ್ಳುವ ಹೊತ್ತಿಗೆ ನನ್ನೊಳಗೊಬ್ಬ ಎಚ್ಚರದ ವ್ಯಕ್ತಿ ಜಾಗೃತಗೊಳ್ತಾನೆ. ಅದು ಒಂದು ಗೀತೆಯ ಗೆಲುವು ಅಂತ ನಾನು ಅದನ್ನು ಗುರುತಿಸ್ತೀನಿ. ನ್ಯಾಯ ನೀತಿ ಮೂರ್ತಿವೆತ್ತ ಸತ್ಯ ದೈವ ಅಂತ ಶುರುವಾಗಿ ಧರ್ಮ ಪಾಲನೆ ಮುಖ್ಯ ಅನ್ನುವ ಒಂದು ಕನ್ವಿನ್ಸಿಂಗ್ ಟೋನ್ನ ಜೊತೆಗಿನ ಮಾಧುರ್ಯ ದಾಟಿಕೊಂಡು ಗೀತೆ ಪೂರ್ಣಗಳು ಹೊತ್ತಿಗೆ ನನಗೆ ಮಹತ್ವದ್ದು ದಾಟಿಕೊಳ್ಳುತ್ತದಲ್ಲ, ಅದು ಒಂದು ಗೀತೆಯ ಯಶಸ್ಸು ಅಂತ ನಾನು ಕರಿತೀನಿ. ಹಾಗಾಗಿ ಆ ಗೀತೆ ಏಕಕಾಲದಲ್ಲಿ ನನಗೆ ಧರ್ಮ ಪಾಲನೆಯ ಪ್ರಜ್ಞೆಯನ್ನು ಮೂಡಿಸುತ್ತೆ, ನೇಮದಿಂದ ನಡೆಯುವ ಒಂದು ಕಾನ್ಷಿಯಸ್ನೆಸ್ಸನ್ನು ನನ್ನೊಳಗೆ ಬಿತ್ತುತ್ತದೆ. ಆ ಕಾರಣಕ್ಕಾಗಿಯೇ ನನ್ನೊಳಗೆ ಆತ್ಮಸಾಕ್ಷಿ ಜಾಗೃತ ಆಗುತ್ತದೆ. ಮತ್ತು ಇಲ್ಲಿ ಅಣ್ಣಪ್ಪ ಸ್ವಾಮಿಯನ್ನು ಒಂದು ಗುರುತ್ವದ ಎತ್ತರಕ್ಕೆ ತಲುಪಿಸುವ ಒಂದು ಇಂಟರ್ಪ್ರಿಟೇಷನ್ ಇದೆ ಈ ಗೀತೆಯಲ್ಲಿ. ಅಣ್ಣಪ್ಪನ ರಕ್ಷಣೆ ಇದ್ದರೆ ನಾನು ಎಲ್ಲವನ್ನು ಗೆಲ್ಲುವ ಶಕ್ತಿ ದಕ್ಕಿಸಿಕೊಳ್ಳುತ್ತೇನೆ ಅನ್ನುವ ಆತ್ಮವಿಶ್ವಾಸ ಈ ಗೀತೆಯಲ್ಲಿ ಮೂಡುತ್ತೆ. ಆಮೇಲೆ ಯಾವಾಗ ಅಣ್ಣಪ್ಪ ಸ್ವಾಮಿಯ ಶಕ್ತಿ ಮತ್ತು ಶ್ರೀ ಮಂಜುನಾಥನ ಸತ್ಯತ್ವದ ಜೊತೆಗಿನ ನನ್ನ ಅಲೈನ್ಮೆಂಟು ಜೊತೆಯಾಗ್ತದೋ ಆಗ ನ್ಯಾಯಮಾರ್ಗದಲ್ಲಿ ನಡೆಯುವ ಪ್ರಜ್ಞೆ ತಾನಾಗಿನೇ ನನ್ನೊಳಗೆ ಮೇಳೈಸ್ತದೆ ಅನ್ನುವಂಥ ಆಲೋಚನಾ ಕ್ರಮವನ್ನು ಈ ಗೀತೆ ದಾಟಿಸುತ್ತದೆ. ಹಾಗಾಗಿನೇ ನನಗೆ ನಮ್ಮ ಬಾಲ್ಯದಲ್ಲಿ ಮತ್ತು ಯೌವನದ ಸಂದರ್ಭದಲ್ಲಿ ನಮಗರಿವಿಲ್ಲದ ಹಾಗೆ ಈ ಪದ್ಯ ನಮ್ಮೊಳಗೊಂದು ಸ್ವಯಂ ಸಂವಿಧಾನವನ್ನು ರೂಪಿಸಿಕೊಳ್ಳುವ ಒತ್ತಡವನ್ನು ಸೃಷ್ಟಿ ಮಾಡಿತ್ತು. ಆ ಮೂಲಕವೇ ನಾವು ವ್ಯಕ್ತಿತ್ವದ ಬೆಳವಣಿಗೆಯ ಹಾದಿಯನ್ನು ನಿಚ್ಚಳಗೊಳಿಸಬೇಕು ಅನ್ನುವಂಥ ಒಂದು ವಿವೇಕವನ್ನು ನಮ್ಮೊಳಗೆ ತಂದುಕೊಳ್ಳೋದಕ್ಕೆ ನೆರವಾಗಿತ್ತು. ಈ ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ ಒಂದು ಪ್ರಾರ್ಥನೆ ಬರುತ್ತೆ. ಅದು ಏನು ಅಂದರೆ, ಸತ್ಯವೇ ಗೆಲ್ಲುವ ನ್ಯಾಯ ನೀಡು, ನಮ್ಮ ಮನದ ಗುಡಿಯಲ್ಲಿ ವಾಸ

ಈಗ ನೋಡಿ ನಮ್ಮ 12ನೇ ಶತಮಾನದ ವಚನಕಾರರು ಏನ್ ಹೇಳಿದಾರಂತಂದ್ರೆ, ದೇಹವೇ ದೇಗುಲ ಶಿರ ಹೊನ್ನ ಕಳಸ ಅನ್ನುವ ಮೆಟಾಫರ್ಗಳನ್ನು ಬಳಸಿ ದೇಹ ಮತ್ತು ಮನಸ್ಸಿನ ಅಲೈನ್ಮೆಂಟು ಒಂದು ವಿವೇಕದ ತತ್ವವನ್ನು ಹೊಳಿಸುವ ಹಾಗೆ ಇರಬೇಕು ಅಂತ ವಚನಕಾರರು ಮನವರಿಕೆ ಮಾಡಿಕೊಟ್ಟಿದ್ರಲ್ಲ. ಇಲ್ಲಿ ಈ ಗೀತೆಯಲ್ಲಿ, ಈ ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ, ಸತ್ಯವೇ ಗೆಲ್ಲುವ ನ್ಯಾಯ ನೀಡು, ನಮ್ಮ ಮನದ ಗುಡಿಯಲ್ಲಿ ವಾಸ ಮಾಡುವಂಥ ಶ್ರೀ ಮಂಜುನಾಥನನ್ನು ಪ್ರಾರ್ಥಿಸಿಕೊಳ್ಳುವಂಥ ಒಂದು ಪೊಯಿಟಿಕ್ ಇಂಟರ್ಪ್ರಿಟೇಷನ್ ಏನನ್ನು ಹೇಳುತ್ತದೆ ಅಂತಂದರೆ, ನನ್ನ ದೇಹವನ್ನು ದೇಗುಲವಾಗಿಸಿಕೊಳ್ಳುವ ಒಂದು ಅವಕಾಶವನ್ನು ನಾನು ಸೃಷ್ಟಿ ಮಾಡಿಕೊಳ್ಳಬೇಕು. ಹಾಗೆ ಅವಕಾಶ ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ನಾನು ಶ್ರೀ ಮಂಜುನಾಥನ ಮುಂದೆ ನಿಂತ್ಕೊಂಡು ನಾನು ಶರಣಾಗತಿ ಆಗ್ತೀನಿ. ಹಾಗೆ ಶರಣಾಗತ ಆಗ್ತಾ ಆಗ್ತಾ ಪ್ರಾರ್ಥನೆ ಮಾಡಿಕೊಳ್ತೀನಿ, ನೀನು ನನ್ನ ಮನದಲ್ಲಿ ನೆಲೆಸು. ಹಾಗೆ ನೋಡಿ, ದೇವರು ನಮ್ಮೊಳಗೆ ಮೇಳೈಸಬೇಕು ಅಂತ ಪ್ರಾರ್ಥನೆ ಮಾಡೋ ಕಾಲಕ್ಕೆ ನನಗೆ ಒಂದು ನೈತಿಕವಾಗಿರುವಂಥ ಯೋಗ್ಯತೆ ಕೂಡ ಇರಬೇಕು ಅನ್ನುವಂಥ ಪರಿಕಲ್ಪನೆ ಈ ಬಿ ಕೆ ಸುಮಿತ್ರ ಅವರ ಹಾಡಿದ ಪದ್ಯದಲ್ಲಿ ಬರುತ್ತೆ. ಅಂದರೆ ಶ್ರೀ ಮಂಜುನಾಥನನ್ನು ನನ್ನ ಮನದ ಒಳಗೆ ವಾಸ ಮಾಡು ಅಂತ ಪ್ರಾರ್ಥನೆ ಮಾಡಬೇಕಾದ್ರೆ ನಾನು ನೈತಿಕವಾಗಿ ಸರಿ ಇರಬೇಕು. ಆವಾಗ ಮಾತ್ರ ನನ್ನ ಮನಸ್ಸು ಗುಡಿಯ ಒಂದು ಸ್ಥಾನಮಾನವನ್ನು ಪಡೀತದೆ. ಹಾಗಾಗಿ ನನಗೆ ಆ ಸಾಲುಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಸತ್ಯವೇ ಗೆಲ್ಲುವ ನ್ಯಾಯ ನೀಡು, ನಮ್ಮ ಮನದ ಗುಡಿಯಲ್ಲಿ ನೀನು ವಾಸ ಮಾಡು ಅಂತ. ಅಂದರೆ ಅವರು ನನ್ನ ಮನಸ್ಸಿನಲ್ಲಿ ವಾಸ ಮಾಡಬೇಕು ಅಂತಂದರೆ ನಾನು ನೈತಿಕವಾಗಿ ಸರಿ ಇರಬೇಕು, ಸತ್ಯದ ಜೊತೆಗೆ ಗುರುತಿಸ್ಕೊಳ್ಳಬೇಕು, ನ್ಯಾಯದ ಜೊತೆಗಿರಬೇಕು, ನೀತಿಯ ಜೊತೆಗಿರಬೇಕು. ಹಾಗಾದಾಗ ಮಾತ್ರ ನನ್ನ ಮನಸ್ಸು ಒಂದು ಗುಡಿಯ ಸ್ವರೂಪವನ್ನು ಅಥವಾ ದೇವಾಲಯದ ಸ್ವರೂಪವನ್ನು ಪಡೆದುಕೊಳ್ತದೆ. ಆವಾಗ ಮಾತ್ರ ನಾನು ಶ್ರೀ ಮಂಜುನಾಥನನ್ನು ನನ್ನಲ್ಲಿ ನೆಲೆಸು ಅಂತ ಪ್ರಾರ್ಥನೆ ಮಾಡುವ ಯೋಗ್ಯತೆ ನನ್ನೊಳಗೆ ಬರ್ತದೆ, ಒಂದು ನೈತಿಕತೆ ಬರ್ತದೆ ಅನ್ನುವಂಥ ಒಂದು ಭಾವವನ್ನು ಕಾಣಿಸುವಂಥ, ಆ ಭಾವವನ್ನು ಜನಮಾನಸದೊಳಗೆ ದಾಟಿಸುವಂಥ ಪದ್ಯವಾಗಿ ನನಗೆ ಬಿ ಕೆ ಸುಮಿತ್ರ ಹಾಡಿದ ಹಾಡು ಮುಖ್ಯ ಅಂತ ಅನಿಸುತ್ತೆ. ಹಾಗಾಗಿ ಅದು ಎವರ್ಗ್ರೀನ್ ಅಂತ ಕರಿಬೋದು. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನಿರೆ ಅನ್ನುವಂಥ ಪದ್ಯ ಇವತ್ತಿಗೂ ಕೂಡ ಅದು ಮುಖ್ಯ ಅಂತ ಅನಿಸುತ್ತೆ. ಸುಳ್ಳುಗಳು ವಿಜೃಂಭಿಸುವ ಕಾಲಕ್ಕೆ ಸತ್ಯದ ವಿಶೇಷತೆಯನ್ನು ಮನಗಾಣಿಸಿಕೊಳ್ಳುವುದಕ್ಕೆ ನಾವೆಲ್ಲರೂ ಈ ಪದ್ಯವನ್ನು ಮತ್ತೆ ರಿವಿಸಿಟ್ ಮಾಡಬೇಕು ಅಂತ ಅನಿಸುತ್ತೆ.

ಬದುಕಿನಲ್ಲಿ ಆಗುವ ಎಲ್ಲ ಬಗೆಯ ಸಂಕಟಗಳನ್ನು ಹಾದು ಹೋಗುವ ಶಕ್ತಿ ಶ್ರೀಕ್ಷೇತ್ರ ಧರ್ಮಸ್ಥಳದೆಡೆಗಿನ ಭಕ್ತಿಯ ಮೂಲಕ ಜನರಿಗೆ ದಾಟಿಕೊಂಡಿದೆ. ಇಲ್ಲಿ ನಿಂತು ಪ್ರಾರ್ಥಿಸುವವರನ್ನು ನಾವು ಸೂಕ್ಷ್ಮವಾಗಿ ಒಮ್ಮೆ ಗಮನಿಸಬೇಕು. ಅಲ್ಲಿ ಶರಣಾಗತ ಭಾವವೇ ಹೆಚ್ಚು ಇರೋದು ಕಂಡುಬರುತ್ತೆ. ನಿನ್ನ ಸನ್ನಿಧಿಗೆ ಬಂದಿರುವೆ, ನೀನೇ ನೋಡ್ಕೋ ಎನ್ನುವ ಆಪ್ತವಾಗಿರುವಂಥ ಪ್ರಾರ್ಥನೆ ಇಲ್ಲಿ ಸಲ್ಲಿಸಲಾಗತ್ತೆ. ಯಾರೋ ಅವರನ್ನು ತೊಂದರೆಗೆ ಈಡು ಮಾಡಿದ್ದಾರೆ, ನೀನೊಮ್ಮೆ ಕೃಪಾ ಕಟಾಕ್ಷ ತೋರಿ ಅವರ ತೊಂದರೆಯನ್ನು ಪಾರು ಮಾಡು ಎಂಬ ಬೇಡಿಕೆಯೊಂದಿಗೆ ಅವರು ಗದ್ಗದಿತ ಆಗ್ತಾ ಇರ್ತಾರೆ. ಅಂದರೆ ಇಲ್ಲಿಯ ಸನ್ನಿಧಿಯ ಮುಂದೆ ನಿಂತು ಮಾತನಾಡುವ ಕಾಲಕ್ಕೆ, ಅವರ ಪ್ರಾರ್ಥನೆ ಸಲ್ಲಿಸುವ ಕಾಲಕ್ಕೆ ಆ ಭಾವ ನಮ್ಮ ಕಣ್ಣಿಗೆ ಕಾಣುತ್ತೆ. ಕೆಲವರು ಕಣ್ಣೀರಿನೊಂದಿಗೆ ಪ್ರಸ್ತಾಪಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಿರಾಳ ಆಗೋದನ್ನು ನಾವು ನೋಡ್ತೀವಿ. ಇಲ್ಲಿ ಮಾತ್ರ ಯಾಕೆ ಹೀಗೆ ಅಂದರೆ, ಶ್ರೀ ಅಣ್ಣಪ್ಪ ಸ್ವಾಮಿಯ ನ್ಯಾಯದ ಪ್ರಭೆ ಮತ್ತು ಶ್ರೀ ಮಂಜುನಾಥೇಶ್ವರ ಸನ್ನಿಧಿಯ ಸತ್ಯ ಸಾಕ್ಷಾತ್ಕಾರದ ನೀತಿ ತತ್ವ ಇವೆರಡೂ ಸಂಯೋಜಿತಗೊಂಡಿರೋದರಿಂದಲೇ ಈ ಬಗೆಯ ಭಕ್ತಿಭಾವದ ಮನ್ನಣೆಯನ್ನು ನಾವು ಕಾಣ್ತಾ ಇದ್ದೀವಿ ಅಂತ ನಾವು ಇಂಟರ್ಪ್ರಿಟ್ ಮಾಡಬಹುದು. ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಶ್ರೀ ಮಂಜುನಾಥ ಅಂತ ಹೇಳಿದ ತಕ್ಷಣವೇ ಕನ್ನಡದಲ್ಲಿ ಒಂದು ವಾಕ್ಯದ ಸ್ಟೇಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅದು ಏನಂದರೆ, ಶ್ರೀ ಮಂಜುನಾಥನ ಮೇಲಾಣೆ ಅನ್ನುವಂಥದ್ದು. ತಪ್ಪು ಮಾಡುವ ಮನಸ್ಥಿತಿಯ ಮೇಲೆ ಪ್ರಭಾವ ಬೀರುವ ಬಹಳ ಮಹತ್ವದ ವಾಕ್ಯವಾಗಿ ನನಗಿದು ಕಾಣಿಸುತ್ತೆ. ಯಾಕೆಂತಂದರೆ, ಯಾರೋ ಒಬ್ರು ಇದ್ದಾರೆ, ಅವರು ವಿಚಿತ್ರ ವರ್ತನೆಗಳ ಜೊತೆಗಿದ್ದಾರೆ, ಇನ್ನೊಬ್ಬರನ್ನ ತೊಂದರೆ ಕೊಡುವ ರೀತಿಯಲ್ಲಿ ಅವರ ವ್ಯಕ್ತಿತ್ವ ರೂಪುಗೊಂಡಿದೆ. ಅವರ ಇರುವಿಕೆಯ ಕಾರಣಕ್ಕಾಗಿ ಮನೆಯಲ್ಲಿ ಸಮಸ್ಯೆ ಆಗಿದೆ, ಅಥವಾ ಅವರು ವರ್ಕ್ ಮಾಡೋ ಪ್ಲೇಸಲ್ಲಿ ಸಮಸ್ಯೆ ಆಗಿದೆ, ಅಥವಾ ಇನ್ನೊಂದು ಕಡೆಗೆ ಆ ವ್ಯಕ್ತಿತ್ವಗಳ ಕಾರಣಕ್ಕಾಗಿಯೇ ಇವರ ಬದುಕೇ ದುರ್ಭರ ಆಗಿದೆ. ಅಂಥ ಸಂದರ್ಭದಲ್ಲಿ ಶ್ರೀ ಮಂಜುನಾಥನ ಮೇಲಾಣೆ ಅನ್ನುವಂಥ ಒಂದು ಪರಿಕಲ್ಪನೆಗೆ ಜನಪದರು ತುಂಬ ವಿಶೇಷ ಆದ್ಯತೆಯನ್ನು ನೀಡಿದ್ದಾರೆ ಅಂತ. ಅಂದರೆ, ನೀನು ಸರಿಯ ನಾನು ಸರಿಯ ಅಂತ ಹೇಳುವ ಕಾಲಕ್ಕೆ ಅವರ ಮೇಲೆ ಆಣೆ ಮಾಡಿ ಹೇಳಿಬಿಡು, ನಾನು ಒಪ್ಕೊಂಡ್ಬಿಡ್ತೀನಿ ಅನ್ನುವಂಥ ಒಂದು ಅಪ್ಪಟ ಜನಸಾಮಾನ್ಯ ನುಡಿಗಟ್ಟು ಹೀಗೆ ಕ್ರಿಯೇಟ್ ಆಗಿರೋದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರಭಾವಳಿ ಎಂಥದ್ದು ಅನ್ನೋದನ್ನು ಇದು ಕಾಣಿಸುತ್ತೆ. ನಾವು ಯೂಸ್ವಲಿ ನಮ್ಮ ಬದುಕಿನಲ್ಲಿ ಅಮ್ಮನ ಮೇಲಾಣೆ, ಅಪ್ಪನ ಮೇಲಾಣೆ, ಅಥವಾ ನಮಗೆ ತುಂಬ ನಾವು ಯಾರಿಗೆ ಗೌರವ ಕೊಡ್ತೀವಲ್ಲ ಅವರ ಮೇಲೆ ಆಣೆ ಇಟ್ಟು ಹೇಳಿಬಿಡು ನೀನು ಅಂತ ಬಹಳ ಸಲ ಒಂದು ನಿರ್ಣಾಯಕ ಸಂದರ್ಭದಲ್ಲಿ ಆ ಮಾತನ್ನು ಆಡಿಬಿಡ್ತೀವಿ. ಯಾಕೆ ಹಾಗೆ ಹೇಳ್ತೀವಿ ಅಂತಂದರೆ, ವಿ ನೀಡ್ ಟು ಪ್ರೂವ್ ಕರೆಕ್ಟೆಡ್ ಐಡೆಂಟಿಟಿ, ಕರೆಕ್ಟ್ನೆಸ್ ಅಂದರೆ ಗುಡ್ನೆಸ್, ಯಾವುದು ಸರಿ ಯಾವುದು ತಪ್ಪು ಅನ್ನುವ ನಿರ್ಣಯವನ್ನು ಮಾಡುವ ಕಾಲಕ್ಕೆ ಆ ಥರದ ಇಂಟರ್ಪ್ರಿಟೇಷನ್ಗಳ ಮುಖಾಂತರ ನಾವು ನಿರಾಳ ಆಗ್ತೀವಿ. ನೀನು ಹೇಳಿಬಿಡು ನೋಡೋಣ, ಅವ್ರ ಮೇಲೆ ಆಣೆ ಮಾಡಿ ಹೇಳಿಬಿಡು ನೋಡೋಣ ಅನ್ನುವಂಥ ಒಂದು ಆಲೋಚನೆ ಕ್ರಮವನ್ನು ದಾಟಿಸಿ ನಾವು ನಿರಾಳ ಆಗ್ತೀವಲ್ಲ, ಆ ನಿರಾಳತೆಯ ಬಹಳ ಮಹತ್ವದ ದೈವಿಕ ಸಂಪನ್ಮೂಲವಾಗಿ ನನಗೆ ಶ್ರೀಕ್ಷೇತ್ರ ಧರ್ಮಸ್ಥಳದ ನೆಲೆ ಮುಖ್ಯ ಅಂತ ಅನಿಸುತ್ತೆ.

ಹಾಗಾಗಿ ಕೌಟುಂಬಿಕ ನೆಲೆಯಲ್ಲಿ, ಸಾಮಾಜಿಕ ನೆಲೆಯಲ್ಲಿ ಮತ್ತು ಜಗತ್ತನ್ನು ಉದ್ಧರಿಸುವ ಕಾಂಟೆಕ್ಸ್ಟ್ ಅಲ್ಲಿ ಶ್ರೀ ಮಂಜುನಾಥನ ಮೇಲಾಣೆ ಅನ್ನುವಂತಹ ವಾಕ್ಯ ಬದುಕಿನ ಧ್ಯೇಯವಾಕ್ಯವಾಗಿ ಮತ್ತು ದಾರಿ ತೋರುವ ಒಂದು ಬೆಳಕಿನ ಮಾರ್ಗವಾಗಿ ನನಗೆ ಅದು ಕಾಣಿಸ್ತದೆ. ಹಾಗಾಗಿ ಜನ ಆಣೆ ಪ್ರಮಾಣದ ಪರಿಕಲ್ಪನೆಯನ್ನು ಇಟ್ಟು ನಿರಾಳವಾಗುವಂಥ ದಾರಿಯನ್ನು ಹುಡುಕೊಳ್ತಾರೆ. ಈ ದೃಷ್ಟಿಯಿಂದ ಧರ್ಮಸ್ಥಳಕ್ಕೆ ಒಂದು ವಿಶೇಷ ಮಾನ್ಯತೆ ಇದೆ. ಆಮೇಲೆ ಈ ಮಾತು ಅಂದ ತಕ್ಷಣವೇ ಅದು ವಚನ, ವಚನ ಕೊಡುವಿಕೆ ಅಂದರೆ ಒಂದು ಸಲ ಮಾತು ಕೊಟ್ಟ ತಕ್ಷಣವೇ ಅದು ಈಡೇರಬೇಕು, ಅದು ನೀವು ಅದರಿಂದ ನುಣಿಸ್ಕೊಳ್ಬಾರ್ದು ಅನ್ನುವಂಥದ್ದು ಒಂದು ಕಾನ್ಷಿಯಸ್ನೆಸ್ಸು. ನಮ್ಮ ಪರಂಪರೆಯ ಧಾರ್ಮಿಕ ಕೇಂದ್ರಗಳು ಆ ಕಾನ್ಷಿಯಸ್ನೆಸ್ಸನ್ನು ತಲತಲಾಂತರದಿಂದ ದಾಟಿಸ್ತಾನೇ ಬಂದಿದ್ದಾವೆ. ನಮ್ಮಲ್ಲಿ ವಚನ ಪರಂಪರೆ ಆ ಕೆಲಸ ತುಂಬ ಶ್ರದ್ಧೆಯಿಂದ ಮಾಡಿದೆ, ಬೇರೆ ರೀತಿಯಲ್ಲಿ ಮಾಡಿದೆ. ಧಾರ್ಮಿಕ ಕೇಂದ್ರಗಳು ಕೂಡ ಮಾತು ನೀಡುವ ಅಥವಾ ಒಂದು ಸಲ ಮಾತು ನೀಡಿದ ತಕ್ಷಣವೇ ನಾನು ಅದರಿಂದ ವಿಮುಖ ಆಗದೇ ಅದರ ಹಾಗೇ ನಡೆದುಕೊಳ್ಳಬೇಕು, ನಡೆ ನುಡಿ ಒಂದಾಗಿಸಿಕೊಂಡು ಆ ಮಾತನ್ನು ನಡೆಸಿಕೊಡುವಂಥ ಒಂದು ಕಾನ್ಷಿಯಸ್ನೆಸ್ನ ಜೊತೆಗೆ ನಾನು ಇರಬೇಕು ಅನ್ನುವಂಥ ಒಂದು ಎಚ್ಚರವನ್ನು ಕೂಡ ಧಾರ್ಮಿಕ ಕೇಂದ್ರಗಳು ದಾಟಿಸಿದ್ದಾವೆ. ಪೂಜೆ ಪುನಸ್ಕಾರ ಶ್ರದ್ಧೆ ಭಕ್ತಿ ಇವೆಲ್ಲವುಗಳು ಏನು ಮಾಡ್ತವೆ ಅಂತಂದರೆ ಕೊನೆಗೆ ನಮ್ಮ ಆತ್ಮಸಾಕ್ಷಿಯನ್ನೇ ಜಾಗೃತಿಗೊಳಿಸ್ತಾ ಇರ್ತವೆ. ನಾವು ಸರಿಯಾದದ್ರ ಬಗ್ಗೆನೇ ಯೋಚಿಸಬೇಕು, ಸರಿಯಾದದ್ರ ಜೊತೆಗೇನೆ ಗುರುತಿಸ್ಕೊಳ್ಬೇಕು, ಕೆಟ್ಟದ್ದರಿಂದ ದೂರವಿರಬೇಕು. ಇವೆಲ್ಲ ಮೌಲಿಕ ಚಿಂತನೆಗಳನ್ನು ಕನ್ನಡದ ಭಕ್ತಿಗೀತೆಗಳು, ಅದರಲ್ಲೂ ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಭಕ್ತಿಗೀತೆಗಳು ಬಹಳ ಆಪ್ತವಾಗಿ ಜನಮಾನಸದ ಮುಖಾಂತರ ದಾಟಿಸಿದ್ದಾವೆ. ಈ ಪ್ರಜ್ಞೆ ಜನಮಾನಸದಲ್ಲಿ ಮತ್ತೆ ಮತ್ತೆ ಸ್ಥಾಯಿಯಾಗಿ ಉಳಿದುಕೊಳ್ಳೋದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರಭಾವ ಕೂಡ ಕಾರಣ ಅಂತ ನಾನು ಗುರುತಿಸ್ತೀನಿ. ನಾನು ಇಲ್ಲಿ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋದಂದರೆ ಭಕ್ತಿ ಭಾವ ಪೂಜೆ ಪುನಸ್ಕಾರ ನಮ್ಮೊಳಗೆ ಅರಿವಿಲ್ಲದೆ ಅದು ಗೊತ್ತಾಗದ ಹಾಗೆ ನಮ್ಮೊಳಗೆ ಒಂದು ವಿವೇಕದ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತವೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಾವು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆಯನ್ನು ನೆನಪಿಸಿಕೊಳ್ಬಹುದು, ಎದ್ದೇಳು ಮಂಜುನಾಥ ಅಂತ ಗೀತೆ. ಯಾಕಂದರೆ 80ರ ದಶಕದ ಕೊನೆಯ ಮತ್ತು 90ರ ದಶಕದ ಆರಂಭದಿಂದಲೂ ಕೊನೆಯವರೆಗೂ ಕೂಡ ಒಂದು ಪೀಳಿಗೆಯನ್ನು ಪ್ರಭಾವಿಸಿದ ಮೌಲಿಕ ಗೀತೆಯಾಗಿ ನನಗೆ ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಎದ್ದೇಳು ಮಂಜುನಾಥ ಗೀತೆ ಮುಖ್ಯ ಅಂತ ಅನಿಸುತ್ತೆ.

ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು, ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು, ಅಣ್ಣಪ್ಪ ಸ್ವಾಮಿಯು ನಿನ್ನ ಆಜ್ಞೆಗೆ ನಿಂತಿಹನು. ಇದು ಏಕಕಾಲದಲ್ಲಿ ಧರ್ಮಸ್ಥಳದ ಮಹತ್ವವನ್ನು ಕಾಣಿಸ್ತಾ ಕ್ಷೇತ್ರದ ನಿಜವಾದ ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ತಿಳಿಸಿಕೊಡ್ತದೆ ಈ ಪದ್ಯ. ನೋಡಿ, ರಂಗ್ರಾವ್ ಅಂತ ಸಂಗೀತ ಪ್ರತಿಭೆ ಭಕ್ತಿಗೀತೆಗಳನ್ನು ಮಾನವೀಯ ತತ್ವಗಳನ್ನು ಪ್ರತಿಪಾದಿಸುವಂಥ ಕಲಾತ್ಮಕ ಪ್ರಕಾರಗಳನ್ನಾಗಿ ಪರಿವರ್ತಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಆರ್ ಎನ್ ಜಯಗೋಪಾಲ್ ಆಗಿರ್ಬೋದು, ಚಿ ಉದಯಶಂಕರ್ ಆಗಿರ್ಬೋದು, ವಿಜಯ ನಾರಸಿಂಹ ಆಗಿರ್ಬೋದು, ಗೋಟೂರಿ ಆಗಿರ್ಬೋದು, ಪುಟ್ಟರಾಜು ಆಗಿರ್ಬೋದು, ಇವರೆಲ್ಲರೂ ಭಕ್ತಿಗೀತೆಗಳ ಸಾಹಿತ್ಯದ ಮೂಲಕ ಸಾಮಾಜಿಕ ಅಭ್ಯುದಯದ ಪರಿಕಲ್ಪನೆಗಳನ್ನು ಅಲೈನ್ ಮಾಡಿ ಮಹತ್ವದ ಚಿಂತನೆಗಳನ್ನು ಜನಪ್ರಿಯ ನೆಲೆಯಲ್ಲಿ ದಾಟಿಸುವಲ್ಲಿ ಯಶಸ್ವಿಯಾದರು ಅಂತ ಅನಿಸುತ್ತೆ ನನಗೆ. ಹಾಗಾಗಿನೇ ಪಿ ಬಿ ಶ್ರೀನಿವಾಸ್ ಹಾಡಿದಂಥ ಎದ್ದೇಳು ಮಂಜುನಾಥ ಗೀತೆ ವಿಶೇಷ ಅಂತ ಅನಿಸುತ್ತೆ. ಅದು ಪೂಜೆ ಪುನಸ್ಕಾರಗಳ ಕ್ರಮಗಳನ್ನು, ನೇಮ ನಿತ್ಯಗಳನ್ನು ಹೇಳುವುದರ ಜೊತೆಗೇ ಆ ಭಕ್ತಿ ಭಾವಗಳು ಯಾವ ಉತ್ತುಂಗವನ್ನು ತಲುಪಬೇಕು, ಯಾವ ಎತ್ತರವನ್ನು ತಲುಪಬೇಕು ಅನ್ನುವ ಯೋಚನೆಯನ್ನು ದಾಟಿಸುವಲ್ಲಿ ಆ ಗೀತೆ ಯಶಸ್ವಿಯಾಯಿತು ಅಂತ ಅನಿಸುತ್ತೆ.

ಅಂದ್ರೆ ಇವರೆಲ್ಲರೂ ನಿಮ್ಮ ದರ್ಶನಕ್ಕೆ ನಿಂತಿದ್ದಾರೆ ಅಂದ್ರೆ ಒಂದು ಆ ನೈಸರ್ಗಿಕ ವಿಶೇಷತೆಯನ್ನ ದೈವತ್ವದ ಪೂಜೆಯೊಂದಿಗೆ ಸಂಯೋಜಿಸಿ ಆ ಮೂಲಕ ಜನರೊಳಗೆ ಶ್ರದ್ಧಾಭಕ್ತಿಯ ಸ್ವರೂಪ ಹೇಗಿರಬೇಕು ಅನ್ನೋದನ್ನ ತಿಳಿಸಿಕೊಟ್ಟಂತ ಧ್ಯೇಯ ಗೀತೆಯಾಗಿ ನನಗೆ ದೇಳು ಮಂಜುನಾಥ ಗೀತೆ ಮುಖ್ಯ ಅಂತ ಅನ್ಸುತ್ತೆ. ನೋಡಿ ಅಲ್ಲಿ ಹೇಗೆ ಅಂತಂದ್ರೆ, ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು, ದೇವಾದಿ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು, ಇದ್ದೇಳು ಮಂಜುನಾಥ ಅಂತ. ಅಂದ್ರೆ ಈ ಮುನಿವರ್ಯರು ಕೂಡ ನಿನಗಾಗಿ ಕಾದಿದ್ದಾರೆ, ದೇವ ದೇವತೆಗಳು ನಿನಗಾಗಿ ಕಾದಿದ್ದಾರೆ. ಅದಕ್ಕೊಂದು ಇತಿಹಾಸ ಇದೆ. ದೇವ ದೇವತೆಗಳು ಶ್ರೀ ಮಂಜುನಾಥನನ್ನೇ ಕಾಯೋದು ಯಾಕೆ ಅಂತಂತಂದ್ರೆ, ಇಲ್ಲಿ ಅಂದ್ರೆ ಶ್ರೀ ಮಂಜುನಾಥನ ಕುರಿತಾದ 62ರ ಸಂದರ್ಭದಲ್ಲಿ, 1962ರ ನಂತರದಲ್ಲಿ ಬಂದಂತ ಸಿನಿಮಾದಲ್ಲಿ ಆ ಐತಿಹಾಸಿಕ ವಿವರ ಇದೆ. ಅಂದ್ರೆ ಸತ್ಯದ ಪ್ರತಿಷ್ಠಾಪನೆಗೆಂದೇನೆ ಶ್ರೀ ಮಂಜುನಾಥನ ಅವತಾರ ಆಗಿದೆ ಅನ್ನುವಂತ ಮಾಹಿತಿ ಆ ಸಿನಿಮಾದಲ್ಲಿ ಬರುತ್ತೆ. ಎಲ್ಲಾ ದೇವರುಗಳಿಗೆ ಇವ್ರು ಯಾಕೆ ಪ್ರಿಯ ಅಂತಂದ್ರೆ, ಭೂಲೋಕದಲ್ಲಿ ಸತ್ಯದ ಪ್ರತಿಷ್ಠಾಪನೆ ಇವರಿಂದನೇ ಸಾಧ್ಯ ಆಗಿದೆ ಅನ್ನೋ ಕಾರಣಕ್ಕಾಗಿ ಎಲ್ಲ ದೇವರುಗಳಿಗೆ ಶ್ರೀ ಮಂಜುನಾಥ ಅವರ ಪ್ರೀತಿಗೆ, ಆ ಕಾರಣಕ್ಕಾಗಿನೇ ದೇವತೆಗಳ ಪ್ರೀತಿಗೆ ಶ್ರೀ ಮಂಜುನಾಥ ಪಾತ್ರ ಆಗಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿನೇ ಅವರು ಇವರಿಗಾಗಿ ದೇವ ದೇವತೆಗಳು ಮುನಿವರ್ಯರು ಮಂಜುನಾಥನ ದರ್ಶನಕ್ಕಾಗಿ ಕಾದಿಹರು ಅನ್ನುವಂಥ ಇಂಟರ್ಪ್ರಿಟೇಷನ್ಗೆ ಈ ಐತಿಹಾಸಿಕವಾದ ಮಹತ್ವ ಇದೆ ಅಂತ ಅನಿಸುತ್ತೆ. ಇದಂದರೆ ಈ ಪೂಜೆ ಪುನಸ್ಕಾರದ ಮತ್ತು ಭಕ್ತಿಭಾವದ ಒಂದು ಗೀತೆ, ಒಂದು ನೈಸರ್ಗಿಕ ಮಹತ್ವವನ್ನು ಪಡೆದುಕೊಳ್ಳುವ ಬಗೆ ವಿಶೇಷವಾದದ್ದು ಅನಿಸುತ್ತೆ. ಇನ್ ದ ಮಿಡಲ್ ಆಫ್ ದ ಸಾಂಗ್ ನಮಗೇನಿಸುತ್ತೆ, ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು, ಗಜರಾಜನು ನಿನಗೆ ಚಾಮರ ಬೀಸುತ್ತಿಹನು, ನಿನ್ನ ಆಭರಣಗಳಿಗಾಗಿ ಆದಿಶೇಷನು ಅಂತ ಬಂದಾಗ ಒಂದು ವಿಶೇಷ ಆಲಾಪ ಬರುತ್ತೆ. ನನಗೆ ಕನ್ನಡದಲ್ಲಿ ಒಂದು ನವ್ಯ ಸಾಹಿತ್ಯದ ಧಾಟಿ ಇಲ್ಲಿ ಬಂದು ಹೋಗುತ್ತೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇದು ನವೋದಯದ ಧಾಟಿ ಪದ್ಯ, ಆದರೆ ಯಾವುದೋ ಒಂದು ಚರಣದಲ್ಲಿ ನವ್ಯದ ಧಾಟಿ ಕೂಡ ಬಂದು ಹೋಗುತ್ತೆ. ನಿನ್ನ ಆಭರಣಗಳಿಗಾಗಿ ಆದಿಶೇಷನು ಅಂತ ಬಂದಾಗ ಒಂದು ಇನ್ಸ್ಟ್ರೂಮೆಂಟಲ್ ರಿದಮ್ ಬರುತ್ತೆ. ಅದು ಯಾಕೆ ಹಾಗೆ ಅಂತಂದರೆ ಅದು ನವ್ಯದ ಧಾಟಿ, ಯಾಕೆಂದರೆ ಒಂದು ಪದ ಇನ್ನೊಂದು ಪದದ ಜೊತೆಗೆ ಸೇರಿ ಇನ್ನೊಂದು ಸಾಲಿಗೆ ಸಾಗುವಾಗ ಹೊಸ ಅರ್ಥ ಹೊಳೆಸುವ ಹಾಗೆ ಒಂದು ಕಾವ್ಯ ಕಟ್ಟಲ್ಪಡಬೇಕು ಅನ್ನುವಂಥ ಒಂದು ವ್ಯಾಕರಣ ಮೀಮಾಂಸೆ ನವ್ಯ ಸಾಹಿತಿಗಳಲ್ಲಿತ್ತು. ಆ ವ್ಯಾಕರಣ ಮೀಮಾಂಸೆ ಇಲ್ಲಿ ಅತ್ಯಂತ ಭಿನ್ನವಾಗಿ ಮೂಡಿ ಬಂದಿದೆ.

ನಿನ್ನ ಆಭರಣಗಳಿಗಾಗಿ ಆದಿಶೇಷನು ಅಂತ ಬಂದಾಗ ಒಂದು ಆಲಾಪ ಬರ್ತದಲ್ಲ, ಅದು ನನಗೆ ನವ್ಯದ ಜಾನರ್, ನವ್ಯದ ವ್ಯಾಕರಣ, ಮಾಧುರ್ಯದ ವ್ಯಾಕರಣವಾಗಿ ನವೋದಯದ ವ್ಯಾಕರಣದ ಧಾಟಿಯಾಗಿ ಪರಿವರ್ತನೆ ಆಗಿರುವಂಥ ಒಂದು ವಿಶೇಷ ಪ್ರಯೋಗ ಅಂತ ಅನಿಸಿತ್ತು ನನಗೆ. ಹಾಗಾಗಿ ಅಂದರೆ ಈ ಚರಣದಲ್ಲಿ ಏನಾಗುತ್ತಂದರೆ ಭಕ್ತಿಭಾವಗಳ ಜೊತೆಗಿನ ಒಂದು ಶ್ರದ್ಧೆಯ ಪ್ರಜ್ಞೆ, ಶ್ರದ್ಧೆಯ ಆಲೋಚನಾ ಕ್ರಮ ನೈಸರ್ಗಿಕ ಮಹತ್ವವನ್ನು ಪಡೆದುಕೊಳ್ಳಬಹುದು, ನೈಸರ್ಗಿಕ ಆಯಾಮವನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನು ಪದ್ಯ ಬಿಂಬಿಸುತ್ತೆ ಈ ಚರಣದ ಮುಖಾಂತರ. ಹಾಗಾಗಿ ನನಗೆ ಈ ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ ಪಿ ಬಿ ಶ್ರೀನಿವಾಸ್ ಅವರ ದನಿ ಸಂಗೀತದ ಮೆಟಾಫರ್ನ ಜೊತೆಗೆ ಸಮ್ಮಿಳಿತಗೊಂಡು ನಿನಗಾಗಿ ಇಡೀ ನಿಸರ್ಗ ಕಾದಿದೆ ಅನ್ನೋದನ್ನು ಸಬ್ಮಿಟ್ ಮಾಡೋ ಕಾಲಕ್ಕೆ ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತ್ತಿಹುದು, ಅರಗಣಿಯು ನಿನ್ನ ಧ್ಯಾನದಲ್ಲಿ ಇರುವುದು, ಅರಗಣಿಯು ಕೂಡ ನಿನ್ನ ಧ್ಯಾನದಲ್ಲಿದೆ ಅನ್ನೋದನ್ನು ಇಡೀ ಕವಿತೆ ಸಬ್ಮಿಟ್ ಮಾಡುತ್ತೆ.

ನನಗೆ ಈ ಪದ್ಯ ಇವತ್ತಿಗೂ ಮುಖ್ಯ ಅಂತ ಅನ್ಸೋದು ಏನಂತಂದ್ರೆ ಭಕ್ತಿ ಭಾವ ಮಾಧುರ್ಯ ಅದರ ಜೊತೆಗೇನೆ ನೈಸರ್ಗಿಕ ಅಸ್ಮಿತೆ ಅದರ ಜೊತೆಗೇನೆ ನಿಜವಾದ ದೈವಿಕ ಐಡೆಂಟಿಟಿ ಅದರ ಜೊತೆಗೇನೆ ನಿನ್ನ ಕಾಣುವ ಕ್ರಿಯೆ ಇದೆಯಲ್ಲ ಅದರ ದರ್ಶನ ಅನ್ನುವಂಥದ್ದು ಇದೆಯಲ್ಲ ದರ್ಶನದ ಒಂದು ಐಡೆಂಟಿಟಿ ಇದೆಯಲ್ಲ ಅಂದರೆ ಶ್ರೀ ಮಂಜುನಾಥನನ್ನು ದರ್ಶಿಸಿಕೊಳ್ಳೋದಿದೆಯಲ್ಲ ಆ ದರ್ಶಿಸಿಕೊಳ್ಳುವ ಕ್ರಿಯೆ ಅದು ಸಾಮಾನ್ಯ ಕ್ರಿಯೆಯಲ್ಲ ಅದು ಸತ್ಯದ ಜೊತೆಗೆ ನನ್ನನ್ನು ನಾನು ಅಲೈನ್ ಮಾಡಿಕೊಳ್ಳುವಂತ ಒಂದು ವಿಶೇಷ ಪ್ರಕ್ರಿಯೆ ಅನ್ನೋದನ್ನ ಈ ಗೀತೆ ನನಗೆ ಮನಗಾಣಿಸುತ್ತೆ. ಹಾಗಾಗಿ ನನಗೆ ಪಿ ಬಿ ಶ್ರೀನಿವಾಸ್ ಅಂದ್ರೆ ವಿ ಕೆ ಸುಮಿತ್ರ ಹಾಡಿದ ಆ ಗೀತೆಗೆ ಎಷ್ಟು ಆದ್ಯತೆ ಇದೆಯೋ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಈ ಗೀತೆಗೂ ಕೂಡ ಅದೇ ತರದ ಪ್ರಾಶಸ್ತ್ಯ ಇದೆ. ಇನ್ನಷ್ಟು ವಿಚಾರಗಳೊಂದಿಗೆ ನಾವು ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ರೇಡಿಯೋ ನಿನಾದ 90.4 ಎಫ್ಎಂ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿ ಕೆ ಕಡಬ ಮಾಡುವ ನಮಸ್ಕಾರಗಳು.

ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪುವುದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮ ಮನಸ್ಸಿಗೆ ಮಧುರ ಸಂಗೀತದ ಸ್ಪರ್ಶ ನೀಡಲು ನಿಮ್ಮ ನೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ.

ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಸಂಗೀತ ಒಂದು ಸಂಗಾತಿಯಿಂದಾಗಿ ಕೆಲವೊಮ್ಮೆ ಅದು ನಮ್ಮ ನೆನಪುಗಳನ್ನು ತಾಜಾ ಮಾಡುತ್ತದೆ, ಕೆಲವೊಮ್ಮೆ ಮನಸ್ಸಿಗೆ ಸಾಂತ್ವನ ನೀಡುತ್ತದೆ, ಮತ್ತೊಮ್ಮೆ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಹಳೆಯ ಗೀತೆಯ ಮಮತೆಗೂ ಇಂದಿನ ಆಧುನಿಕ ಮೆಲೋಡಿಗಳ ಹೊಸತನಕ್ಕೂ ನಡುವೆ ಒಂದು ಸುಂದರ ಪಯಣದ ಜೊತೆಗೆ ಹಳೆಯ ನೆನಪುಗಳು ಮತ್ತು ಹೊಸ ಭಾವನೆಗಳನ್ನು ಎರಡನ್ನೂ ಸೇರಿಸಿಕೊಂಡು ನಿಮಗಿಷ್ಟವಾಗುವಂತೆ ಸಿದ್ಧಪಡಿಸಲಾಗಿದೆ ಎಂಬ ನಂಬಿಕೆ ನನ್ನದು. ಹಾಗಾದರೆ ನಿಮ್ಮ ಮನಸ್ಸನ್ನು ಸಂಗೀತದ ಅಲೆಯಲ್ಲಿ ತೇಲಾಡಿಸೋಣವೇ. ಇದೀಗ ಮೊದಲನೆಯದಾಗಿ ಮನಸ್ಸಿಗೆ ಎನರ್ಜಿ ತುಂಬುವ ಒಂದು ಹಾಡನ್ನು ಕೇಳೋಣ. ಗಂಡನ ಮನೆ ಚಿತ್ರದ ಈ ಹಾಡಿಗೆ ಧ್ವನಿ ನೀಡಿದ್ದಾರೆ ರಮೇಶ್ ಚಂದ್ರ. ಈ ಹಾಡಿನ ಸಂಗೀತ ಮತ್ತು ಸಾಹಿತ್ಯ ರಚನೆ ಎಸ್ ಮಹೇಂದರ್.

ಇದೀಗ ಪ್ರೀತಿಗಾಗಿ ಚಲನಚಿತ್ರದ ಕೆಎಸ್ ಚಿತ್ರ ಪ್ರಸನ್ನ ಹಾಗೂ ಎಸ್ ಎ ರಾಜಕುಮಾರ್ ಹಾಡಿರುವ ಗೀತೆ. ಸಂಗೀತ ನೀಡಿದ್ದಾರೆ ಎಸ್ ಎ ರಾಜಕುಮಾರ್, ಸಾಹಿತ್ಯ ಕೆ ಕಲ್ಯಾಣ್. ಕುಟುಂಬದ ಸಂತೋಷ ಪ್ರೀತಿ ಸಿಹಿ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಸುಂದರ ಗೀತೆ ನಿಮಗಾಗಿ.

ಕಥೆಯಂತೆ ಕೇಳಿ ಪ್ರೀತಿಯ ಮೊದಲ ಅನುಭವಗಳನ್ನು ಸೊಗಸಾಗಿ ಮೂಡಿಸುವ ಮೊದಲ ಚಲನಚಿತ್ರದ ಒಂದು ಮಧುರ ಗೀತೆ. ಶ್ರೀನಿವಾಸ್ ಮತ್ತು ಸುನಿತಾ ಉಪಾದೃಷ್ಟ ಅವರು ಹಾಡಿರುವ ಈ ಹಾಡಿಗೆ ಸಂಗೀತ ವಿ ಹರಿಕೃಷ್ಣ ಮತ್ತು ಸಾಹಿತ್ಯ ರಚಿಸಿದ್ದಾರೆ ವಿ ನಾಗೇಂದ್ರ ಪ್ರಸಾದ್.

ಜೀವನದ ಅರ್ಥವನ್ನು ಸುಂದರವಾಗಿ ಹೇಳುವ ಒಂದು ಆಧುನಿಕ ಗೀತೆಯನ್ನು ಕೇಳೋಣ. ಜೀವನವೇ ನಾಟಕ ಸಮ್ಯ ಚಿತ್ರದ ಈ ಹಾಡಿಗೆ ಮನವೊಟ್ಟುವ ಧ್ವನಿ ನೀಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು. ಸಂಗೀತ ನೀಡಿದ್ದಾರೆ ಅತಿಶಯ್ ವೇದಾಂತ್ ಜೈನ್. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್. ಜೀವನದ ನಿಜವಾದ ಮೌಲ್ಯಗಳನ್ನು ಸ್ಪರ್ಶಿಸುವ ಈ ಹಾಡು ಇದೀಗ ನಿಮಗಾಗಿ.

ಕೊನೆಯದಾಗಿ ಪ್ರೀತಿ ಭಾವನೆ ಮತ್ತು ಮನಸ್ಸಿನ ನಾಜುಕಾದ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಗೀತೆ ಕೇಳೋಣ. ಲವ್ವೇ ಪಾಸಾಗಲಿ ಚಿತ್ರದ ಈ ಹಾಡಿಗೆ ಅದ್ಭುತವಾದ ಸಂಗೀತ ಮತ್ತು ಸಾಹಿತ್ಯವನ್ನು ನೀಡಿದ್ದಾರೆ ಹಂಸಲೇಖ.

ಇದೀಗ ಈ ಮಧುರ ಸಂಗೀತದ ಪಯಣ ಇಲ್ಲಿಗೆ ಮುಕ್ತಾಯವಾಗಿದೆ. ಸಂಗೀತ ಎಂದಿಗೂ ಕಲಾತೀತ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆಯಲ್ಲೇ ಇರುತ್ತದೆ.

0: ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4.

ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಈಗ ಬೆಳ್ತಂಗಡಿಯ ತಣ್ಣೀರು ಪಂಥದಲ್ಲಿ ನಡೆದ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಕೋಟಿ ವೃಕ್ಷ ಆಂದೋಲನ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದಶಲಕ್ಷ ಗಿಡಗಳ ನಾಟಿ ಆಂದೋಲನದ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ

0: ಅಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಾತುಗಳನ್ನು ಕೇಳೋಣ.
1: ಇವತ್ತು ಮುಖ್ಯವಾಗಿ ಈ ಸಾಮಾಜಿಕ ಅರಣ್ಯೀಕರಣ ಬಗ್ಗೆ ಕ್ಷೇತ್ರದ ವತಿಯಿಂದ ಶ್ರೀ ವಿವೇಕ್ ಪಾಯಸ್ ಅವರು ಕಳೆದ ಅನೇಕ ವರ್ಷಗಳಲ್ಲಿ ಬಹಳ ಉತ್ಸಾಹದಿಂದ ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ 3-4 ವರ್ಷದ ಕಾರ್ಯಕ್ರಮಗಳನ್ನು ಗಮನಿಸಿದರೆ ಗಿಡ ನೆಡುವುದು ಮುಖ್ಯ ಅಲ್ಲ, ಗಿಡವನ್ನು ಸಂರಕ್ಷಣೆ ಮಾಡೋದು ಮುಖ್ಯ ಅನ್ನುವಂಥ ತತ್ವವನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಈಗ ಅವ್ರು ಹೇಳಿದ್ರು 100,000 ಗಿಡ ನೆಟ್ಟಿದ್ದೇವೆ ಅಂತ. 100,000 ನೀವು 1 ಕೋಟಿ ಗಿಡ ನೆಡಬಹುದು, ಆದರೆ ನಾನು ಪ್ರಶ್ನೆ ಕೇಳುವಂಥದ್ದು ಎಷ್ಟು ಗಿಡ ಉಳಿದಿದೆ, ಎಷ್ಟು ಗಿಡ ಮತ್ತೆ ಜೀವ ಹಿಡಿದಿದೆ, ಎಷ್ಟು ಗಿಡ ಇವತ್ತು ರಕ್ಷಿಸಲ್ಪಟ್ಟಿದೆ ಅನ್ನೋದನ್ನು ನಾವು ಕೇಳ್ತೇವಲ್ಲದೆ ಗಿಡ ಎಷ್ಟು ನೆಟ್ಟಿದ್ದೀರಿ ಅಂತೇಳಿ ಅಲ್ಲ. ಯಾಕಂದರೆ ಎಷ್ಟು ವರ್ಷದಲ್ಲಿ ನೆಟ್ಟ ಗಿಡ ಎಲ್ಲೋ ಬದುಕಿದ್ದಿದ್ರೆ ನಮ್ಮ ಕಾಲಿಡ್ಲಿಕ್ಕೆ ಜಾಗ ಇರಲಿಕ್ಕಿಲ್ಲ, ಅಷ್ಟು ವೃಕ್ಷ ಬೆಳೀತಾ ಇತ್ತು. ಆದರೆ 80% ಶೇಕಡ ಉಳಿತದೆ, 20% ಪ್ರಕೃತಿಯಿಂದ ಗಿಡಗಳಿಂದ, ಬಿಸಿಲು ಮಳೆ ಕಡಿಮೆ ಆಗಿ ನಾನಾ ಕಾಡುಗಳು ನಾಶ ಆಗುತ್ತೆ. ಅಂತೂ ನಮ್ಮ ಮುಖ್ಯ ಧ್ಯೇಯ ಇರತಕ್ಕಂಥದ್ದು ಗಿಡಗಳನ್ನು ರಕ್ಷಣೆ ಮಾಡುವಂಥದ್ದು, ನೆಡುವಂಥದ್ದು ಒಂದು, ಆದರೆ ಅದಕ್ಕಿಂತ ವಿಶೇಷ ರಕ್ಷಣೆ ಮಾಡುವಂಥದ್ದು. ಈಗ ಇಲ್ಲಿ ಹೇಳಿದರು ಪಾಯಸರವರು, ಗಿಡಗಳನ್ನು ರಕ್ಷಣೆ ಮಾಡಬೇಕಾದ್ರೆ ಮಕ್ಕಳು ಗಿಡ ನೆಡಬೇಕು. ನಾನು ಮಕ್ಕಳತ್ರ ಹೇಳಿ, ಸಣ್ಣ ಮಕ್ಕಳತ್ರ ನೀವು ನಡೆಯಿಂದ. ಇನ್ನು ನಾಶ ಆಗುವ ವಿಷಯ ಕೂಡ ಅವರು ಹೇಳಿದರು. ನಾನು ಹೇಳ್ತಾ ಇದ್ದೇನೆ ಯಾವಾಗಲೂ ಧಾರವಾಡಕ್ಕೆ ಅಥವಾ ಹುಬ್ಬಳ್ಳಿ ಕಡೆಯಲ್ಲಿ ಹೋದರೆ ಅಲ್ಲಿ ಕೆರೆಯ ಸುತ್ತೆಲ್ಲ ಗಿಡ ನೆಡ್ತಾರೆ. ಗಿಡ ನೆಟ್ಟು ಸ್ವಲ್ಪ ಹೊತ್ತಾದಾಗ ವಯಸ್ಸಾದ ವಯಸ್ಸಾದ ಮುದುಕರು ಇರ್ತಾರೆ, ಮುದುಕರು ಅವರು ಮೆತ್ತಗೆ ಬೆಲ್ಲಗೆ ಒಂದು ಎಮ್ಮೆಯನ್ನೋ ಕೋಣವನ್ನೋ ದನವನ್ನು ಕರ್ಕೊಂಡು ಅದಕ್ಕೆ ಕಟ್ತಾರೆ. ಅದೊಂದು 5 ನಿಮಿಷದಲ್ಲಿ ಎಲ್ಲ ಗಿಡದ ಎಲ್ಲೆಲ್ಲ ತಿಂದು ಬೋಳಾಗಿರ್ತದೆ. ಅದಕ್ಕೆ ಅವ್ರಿಗೆ ಹೇಳೋದು, ಏನಾದರೂ ಮಾಡಿ, ಗಿಡಕ್ಕೆ ಎಮ್ಮೆ ಒಂದು ಕಟ್ಟಬೇಡಿ, ಹಸು ಒಂದು ಕಟ್ಟಬೇಡಿ, ಅದು ತಿನ್ನಲಿಕ್ಕೆ ಬಿಡಬೇಡಿ ಅಂತ. ಅಂದರೆ ಈ ಪ್ರಜ್ಞೆ ಇನ್ನೂ ನಮ್ಮ ವಯಸ್ಸಾದವರಿಗೆ ಮತ್ತು ನಮ್ಮ ಮಧ್ಯಮ ವಯಸ್ಸಿನವರಿಗೆ ಸಣ್ಣ ವಯಸ್ಸಿನವರಿಗೆ ಬರಬೇಕು, ನಮಗೆ ಪ್ರಜ್ಞೆ ಬರಬೇಕು. ಇದಕ್ಕೆ ಒಂದು ಮುಖ್ಯ ಆದರ್ಶ ಏನು ಅಂತಂದರೆ ಮಾತೃ ಹೃದಯ ಇರಬೇಕು. ನಾನು ಹೇಳ್ತೇನೆ ನಿಮಗೆ ಎಲ್ಲರಿಗೂ ಕೂಡ, ಗಿಡಗಳ ಬಗ್ಗೆ ಮಾತೃ ಹೃದಯ, ತಾಯಿ ಹೃದಯ ಇರಬೇಕು. ಹೇಗೆ ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಜ್ವರ ಬಂದರೆ, ಜ್ವರ ಬತ್ತನು ಕೆಮ್ಮದಾನೆ ಬತ್ತನು ಕೇನು ಅಂತ ಹೇಳ್ತದೆ. ಅಂದರೆ ಮಕ್ಕಳನ್ನು ಮಾತೃ ಹೃದಯದಿಂದ ನಾನು ನೋಡುವಾಗ ಸಣ್ಣ ಕೆಮ್ಮು, ಒಂದು ಸಣ್ಣ ಜ್ವರ ಬಂದರೆ ಭೀಕರವಾದಂಥ ಭಯ ಆಗುತ್ತೆ, ಏನಾಯಿತು ಅಂತ ನಾವು ತಲೆಮಳಿಸ್ತೇವೆ. ಯಾಕೆಂದರೆ ಮಗುವಿಗೆ ಏನಾಗಬಾರ್ದು, ನಮ್ಮ ಮಗುವಿಗೆ ರಕ್ಷಣೆ ಬೇಕು. ಜ್ವರ ಬಂತು, ಕಾಯಿಲೆ ಬಂತು, ಏನಾದರೂ ನೆಗಡಿ ಆಯಿತು, ಯಾಕಾಯಿತು ಅಂತ ನಾವು ವಿಮರ್ಶೆ ಮಾಡ್ತೇವೆ. ಅದೇ ರೀತಿ ಗಿಡಗಳಿಗೆ ಕೂಡ ನಾವು ಅದೇ ರೀತಿ ವಿಮರ್ಶೆ ಮಾಡಬೇಕು. ಒಂದು ಗಿಡ ನೆಡೋದು ಹಾಕಿ ಅಲ್ಲ, ಅದನ್ನು ರಕ್ಷಣೆ ಮಾಡುವಾಗ ಮಾತ್ರ ಹೃದಯದಿಂದ ಮಾಡಬೇಕು. ತಾಯಿ ಹೃದಯದಲ್ಲಿದ್ದಾಗ ಏ ಗಿಡ ಹೇಗಿದೆ ಇವತ್ತು, ಅದು ಹೇಗೆ ಬೆಳೆದಿದೆ, ಹೇಗೆ ಅದು ವೃಕ್ಷ ಆಗ್ತದೆ ಅಂಥೇಳಿ. ಸಣ್ಣ ಮಕ್ಕಳಿಗೆ ಈ ಮಾತೃದಯವನ್ನು ಕೊಟ್ಟರೆ ಚೆನ್ನಾಗುತ್ತೆ. ಮಾತೃದಯ ಕೊಡದಿದ್ದರೆ ಏನಾಗುತ್ತೆ ಅಂತಂದರೆ, ನಮಗೊಂದು ತಮಾಷೆಗೊಂದು ಕತೆ ಇತ್ತು. ಏನಂತಂದರೆ ಒಬ್ಬ ಹುಡುಗ ಗಿಡ ನೆಟ್ಟು ಪ್ರತಿ 3 ದಿವಸ ಹೋಗಿ ಅದು ಎತ್ತಿನ ಬೇರೆ ಎತ್ತ ಬುಲಿಯನ್ನು ನಿಂತೂ ಓಡು ಅಂದು ನಿಜ ದೈ ನಡಪನು ಮುಂಜಿ ದಿನ ಕರ ಏನ್ಬೋದು ಮುಂಜಿ ದೇರ್ತು ತೂಪನು ಬೇರೆ ಎತ್ತು ಬುಲಿಯನ್ನು ಅವು ಏ ದಿನ ಬದುಕು ಆ ಜೋಕ್ಲಿಕ್ಕೆ ಒಂದು ಬಾರಿ ಮರಲು ದೈ ಎತ್ತು ಮರಲ ಆತನ ತೂಪಿ ನಿಜ ಬೇರನ್ನು ಎತ್ತನ್ನು ತೂಪನು ಹಾಗಲ್ಲ. ಅದಕ್ಕೆ ನೀರಿರೋದು, ಸಾಧ್ಯವಿದ್ರೆ ಗೊಬ್ಬರ ಹಾಕಿ ಅದನ್ನು ರಕ್ಷಣೆ ಮಾಡುವಂಥದ್ದು, ಜಾನುವಾರುಗಳು ತಿನ್ನದ ಹಾಗೆ ರಕ್ಷಣೆ ಮಾಡುವಂಥದ್ದು ಬಹಳ ಅಗತ್ಯ. ಹಾಗಾಗಿ ಇವತ್ತು ಇಡೀ ಗ್ರಾಮಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರ ಕರ್ತವ್ಯ ಏನು ಅಂತಂದರೆ ಗಿಡ ನೆಟ್ಟದ್ದನ್ನು ರಕ್ಷಣೆ ಮಾಡಿ, ಮಾತೃ ಹೃದಯದ ತಾಯಿ ಹೃದಯದಿಂದ ರಕ್ಷಣೆ ಮಾಡತಕ್ಕಂಥ ಕರ್ತವ್ಯ ನಮ್ಮದಿದೆ. ಇವತ್ತು ನಮ್ಮ ಶೌರ್ಯ ತಂಡದವರು ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಣ್ಣ ಕೈಪಿಡಿಯನ್ನು ಮಾಡಿದ್ದಾರೆ. ಇದು ಸಣ್ಣ ಕೈಪಿಡಿ ಅಲ್ಲ, ದೊಡ್ಡ ಕೈಪಿಡಿ. ಯಾಕೆಂದರೆ ಅವರು ವಾಲಂಟಿಯರ್ಸ್, ಅವರು ಸ್ವಯಂ ಸೇವಕರು. ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಗ್ರಾಮ ನಮ್ಮ ಗ್ರಾಮ ನಮ್ಮ ಊರು ಅಂತ ಹೇಳಿ ಏನಾದರೂ ಸಮಸ್ಯೆ ಬಂದರೆ ಆಪತ್ತು ಬಂದ ತಕ್ಷಣ ಉಡುಗೆ ಮಾಡ್ತಾರೆ. ಏನು ಕಥೆಗಳಿದ್ದಾವೆ, ಅವರ ಕಥೆಗಳೆಲ್ಲ ಓದಿದರೆ ಬಹಳ ವಿಚಿತ್ರವಾಗಿ ಕಾಣ್ತಾರೆ. ಅಷ್ಟು ಮಾಡಿದೆ. ಈಗ ಅವರಿಗೆ ಅರಣ್ಯ ಸಂರಕ್ಷಣೆ ಕೆಲಸವನ್ನು ಕೂಡ ಪಾಯಸವರು ಕೊಟ್ಟಿದ್ದಾರೆ. ಏನಕ್ಕೆ ಯಾಕೆ ಕೊಟ್ಟಿದ್ದಾರೆ ಅವರು ಅಂತಂದರೆ, ಇಂತಹ ತಾಯಿ ಮಾತೃ ದೈಗಳಿಂದ ಮಾತ್ರ ಇದು ರಕ್ಷಣೆ ಸಾಧ್ಯ ಅಂತ ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಸೇರಿ ಅರಣ್ಯ ಬೆಳೆಸಬೇಕು, ಅರಣ್ಯ ಉಳಿಸಬೇಕು ಮತ್ತು ಅರಣ್ಯ ರಕ್ಷಿಸಬೇಕು. ಈ 3 ಕೆಲಸವನ್ನು ಮಾಡಬೇಕು. ಅರಣ್ಯ ಇಲಾಖೆಯವರು ಬಹಳ ಸೇವೆಯನ್ನು ಮಾಡ್ತಾರೆ, ಆದರೆ ಅರಣ್ಯ ಇಲಾಖೆ ಮಾಡುವಂಥ ಕೆಲಸಕ್ಕೆ ಯಾರು ಗುರುತಿಸೋದಿಲ್ಲ. ಅದೇನು ಮಾಡ್ತಾರೋ ಏನು ಮಾಡ್ತಾರೆ ಅಂತ. ಅರಣ್ಯ ಇಲಾಖೆ ಬೇರೆಯವರಲ್ಲ, ನಮ್ಮವರೇ ಅವರು. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅರಣ್ಯ ಇಲಾಖೆ ಮಾಡುವಂಥ ಕೆಲಸ ಅವ್ರದ್ದು, ಸರ್ಕಾರದ ಕೆಲಸ ಅಲ್ಲ, ಸಮಾಜದ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಮತ್ತು ಅವರು ರಕ್ಷಿಸಿದಂಥ ಗಿಡ ನಾಳೆ ಅವರು ತೆಗೆದುಕೊಂಡು ಹೋಗೋದಿಲ್ಲ. ಈಗ ನಾನು ಒಂದು ಉದ್ದೇಶಕ್ಕಾಗಿ ಇದನ್ನು ಮಾಡಿದ್ದೇನು ಅಂತಂದರೆ, ನಮ್ಮ ಯೋಜನೆಯಿಂದ ಪ್ರೋತ್ಸಾಹ ಕೊಟ್ಟಿದೆ. ಯಾಕೆ ಅಂತಂದರೆ ಕಾಡು ಪ್ರಾಣಿಗಳೆಲ್ಲ ಊರಿಗೆ ಬರ್ತಾಯಿದ್ವಿ, ಮಂಗ ಮತ್ತು ಆನೆ ಕಣವೆ ಮತ್ತು ಬೇರೆ ಕಾಡು ಪ್ರಾಣಿಗಳೆಲ್ಲ ಊರಿಗೆ ಬರ್ತಾಯಿದ್ವಿ. ಯಾಕೆಂದರೆ ಊರಿನಲ್ಲಿರುವಷ್ಟು ಆಹಾರ ಕಾಡಿನಲ್ಲಿಲ್ಲ. ಮೊದಲು ಕಾಡಿನಲ್ಲಿ ಸಾಕಷ್ಟು ಆಹಾರ ಇತ್ತು, ಇವತ್ತು ಕಾಡಿನಲ್ಲಿ ಆಹಾರಗಳೇ ಇಲ್ಲ. ಪ್ರಾಣಿಗಳೆಲ್ಲ ಊರಿಗೆ ಬರ್ತಾ ಇದ್ದಾವೆ. ಯಾಕೆ ಅಂತಂದರೆ ಮನೆಗೆ ಹತ್ತಿರ ಬಂದರೆ ಈಗ ಹುರಿ ಚಿರತೆ ಯಾಕೆ ಬರ್ತದೆ, ಕೋಳಿ ಸಿಗ್ತದೆ. ಈ ಕಡೆಗೆ ಕಾಡಲ್ಲಿ ಕಾಡು ಪ್ರಾಣಿ ಇಲ್ಲ ಅಂತಂದರೆ ಕೋಳಿ ಮನೆ ಹತ್ರ ಆದ್ರೂ ಕೋಳಿ ಇರ್ತದೆ, ಆಡಿರ್ತದೆ ಮನೆ ಹತ್ರ ಬರ್ತದೆ. ಹಾಗೆ ಅನೇಕ ಪ್ರಾಣಿಗಳಿಗೆ ಕಾಡಿನಲ್ಲಿ ಸಸ್ಯಾಹಾರಿಗಳಿಗೆ ವಿಶೇಷವಾಗಿ ಮಾಂಸಾಹಾರಿಗಳಿಗಂತೂ ಬಹಳ ಕಷ್ಟ, ಅವ್ರು ಬದುಕೋದೇ ಕಷ್ಟ. ಅದಕ್ಕೆ ನಾಶ ಆಗ್ತವೆ, ಹುಲಿ ಇಲ್ಲವೇ ಇಲ್ಲ, ಚಿರತೆಗಳು ಇಲ್ಲವೇ ಇಲ್ಲ, ಕಾಡು ಪ್ರಾಣಿ ಮಾಂಸಾಹಾರಿ ಕಾಡಿನ ಪ್ರಾಣಿಗಳು ಸಂಪೂರ್ಣ ನಾಶವಾಗಿದೆ. ಯಾಕೆಂದರೆ ಅದಕ್ಕೆ ಬೇಕಾದ ಆಹಾರ ಸಿಕ್ಕೋದಿಲ್ಲ. ಸಸ್ಯಾಹಾರಿಗಳಿಗಾದರೂ ನಾವು ಅವರನ್ನು ರಕ್ಷಣೆ ಮಾಡ್ಬೋದು, ಅವರಿಗೆ ಆಹಾರ ಕೊಡ್ಬೋದು, ಅವರಿಗೆ ಬೇಕಾದಂಥ ತಿಂಡಿಯನ್ನು ವೃಕ್ಷಗಳಲ್ಲಿ ಇರತಕ್ಕಂಥ ಚಿಗುರು ಹಣ್ಣು ಹೂ ಅವುಗಳನ್ನೆಲ್ಲ ತಿಂದು ಬದುಕ್ತವೆ. ಅದಕ್ಕೆ ನಾನೇ ಒಂದು ಯೋಚನೆ ಮಾಡಿದೆ, ಕಾಡಿನಲ್ಲೇ ವೃಕ್ಷ ಬೆಳೆಸಿದರೆ, ಕಾಡಿನಲ್ಲೇ ವನ ಬೆಳೆಸಿದರೆ ಆಹಾರಕ್ಕಾಗಿ ಊರಿಗೆ ಬರುವಂಥ ಅವಕಾಶ ಇರೋದಿಲ್ಲ, ಮತ್ತು ನಮ್ಮ ಕೃಷಿ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಕೊಡಗಿನವರು ಬರ್ತಾರೆ ಧರ್ಮಸ್ಥಳಕ್ಕೆ, ಅವ್ರು ಬಂದು ಹೇಳ್ತಾರೆ, ಸ್ವಾಮಿ ನಮ್ಮ ತೋಟದಲ್ಲಿ ಕಾಫಿ ತೋಟದಲ್ಲಿ ಆನೆಗಳು ಕಾಯಮಾಗಿದೆ ಅಂತ. ಅದಕ್ಕೆ ರೆಸಿಡೆಂಟ್ ಆನೆಗಳು ಅಂತ, ನಮ್ಮ ಊರ್ದ ಆನೆಗಳೊಂದು ಬಂದು ನಿಮಗೆ ದಯಬಂಡ ಕಾಡು ಆನೆಯಲ್ಲಿ ಬರ್ತಾನ ಊರ್ಡು ಅಥವಾ ತೋಟ ಬರ್ತಾನೆ ಪೋಪನ ಈಗ ಅವಲೆ ಅಂತೂ ಈ ಮೂಲಿಕಿನದ ಕಾಟಿ ಕುಜಿತ್ತು. ಹಾಗಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಕಾಡಿನಲ್ಲಿ ನಾವು ವೃಕ್ಷಗಳನ್ನು ಬೆಳೆಸಿದರೆ, ಹಣ್ಣು ಹಂಪಲ ಗಿಡ ಬೆಳೆಸಿದರೆ, ಅದರಿಂದ ಕಾಡು ಪ್ರಾಣಿಗಳು ಅಲ್ಲೇ ಇದ್ದಾವೆ, ಅವ್ರಿಗೆ ಸಹ ಅವ್ರು ನಮ್ಮೊಂದು ತತ್ವ ಇದೆ ಜೈನ ಧರ್ಮದಲ್ಲಿ, ಅಂದರೆ ಜೀವೋ ಅವ್ರ ಜೀನದು, ಬದುಕು ಮತ್ತು ಬದುಕಗೊಡು ಅಂತ. ಬದುಕಬೇಕು, ನಾವು ಬದುಕಬೇಕು, ಹಾಗಂದ್ರೆ ಇನ್ನೊಬ್ಬರ ತಲೆ ಮೇಲೆ ಹತ್ತಿ ಹೋಗುವಂಥದ್ದಲ್ಲ, ಬದುಕು ಮತ್ತು ಬದುಕಗೊಡಬೇಕು ಅಂತ. ಒಂದು ಕತೆ ಇದೆ, ಕತೆ ಹೇಳಿ ನನ್ನ ಭಾಷಣ ಮುಗಿಸ್ತಾನೆ. ಮನುಷ್ಯರಿಗೂ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಅಂತ ಅಕ್ಬರ್ ಬೀರ್ಬಲ್ ಹತ್ರ ಕೇಳಿದಂತೆ. ಅದಕ್ಕೆ ಅವನ್ನ ನಾನು ನಿಮಗೆ ತೋರಿಸ್ತೇನೆ ಅಂತೇಳಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಒಂದು ಮಂಗನನ್ನು ಕೋತಿಯನ್ನು ಅದರೊಳಗೆ ಇಡ್ತಾನಂತೆ, ಮತ್ತರ ಮರಿಯನ್ನು ಕೂಡ ಅದಕ್ಕೆ ಕೈಲಿ ಕೊಡ್ತಾರೆ. ನೀರು ತುಂಬಿಸ್ತಾ ಬರ್ತಾರೆ ಪಾತ್ರೆಗೆ. ನೀರು ತುಂಬಿದಾಗ ಆ ಮಂಗ ಏನು ಮಾಡ್ತದಂತೆ, ಸ್ವಲ್ಪ ಹೊತ್ತು ಮರಿಯನ್ನು ಮೇಲೆ ಇರ್ತದೆ, ಇನ್ನೂ ಕುಟ್ಟ ಇನ್ನೂ ಮೇಲೆ ಇರ್ತದೆ, ಮೂಗಿನ ಹತ್ರ ಬರೋ ಇನ್ನೂ ಮೇಲೆ ಇರ್ತದೆ, ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಾಗುವಾಗ ಅದನ್ನು ಕೆಳಗೆ ಹಾಕಿ ಅದರ ಮೇಲೆ ನಿಲ್ತದಂತೆ. ಅದು ಹಾಗೆ ಹೇಳಿದೆ, ಮನುಷ್ಯರಿಗೂ ಪ್ರಾಣಿಗಳಿಗೆ ಇದೇ ವ್ಯತ್ಯಾಸ. ಮನುಷ್ಯರು ತಮ್ಮ ದೇಹವನ್ನು ತ್ಯಾಗ ಮಾಡಿ, ತಾಯಿ ತಂದೆ ಅಥವಾ ಬಂಧುಗಳು ಮನುಷ್ಯರು ತಮ್ಮನ್ನು ತಾವು ತ್ಯಾಗ ಮಾಡಿ, ಈ ಶೌರ್ಯ ತಂಡದವರು ತಮ್ಮ ಸುಖವನ್ನು ಮರೆತು, ತಮಗೆ ಬರುವಂಥ ಅಪಾಯವನ್ನು ಮರೆತು ಇನ್ನೊಬ್ಬರು ರಕ್ಷಣೆ ಕೊಡ್ತಾರೆ. ಆದರೆ ಪ್ರಾಣಿಗಳು ಹಾಗಲ್ಲ, ತಮ್ಮನ್ನು ತಾವು ರಕ್ಷಿಸಿಕೊಳ್ಳಿಕ್ಕಾಗಿ ಅದು ಮಾಡ್ತವೆ ಅಂತ. ಧರ್ಮಸ್ಥಳದಲ್ಲಿ ಮೂರು ಆನೆ ಇದೆ, ಮೂರು ಆನೆ ಎರಡು ಅಜ್ಜಿ ಒಂದು ತಾಯಿ, ಧರ್ಮಸ್ಥಳ ಮೂರು ಜಾನೆ ಒಂದು ಅಂಜಿ ಅಜ್ಜಿ ಒಂಜಿ ಅಪ್ಪೆ ಪೆದ್ದನ ಅಪ್ಪೆ ಒಂಜಿ ಬಕ್ಕೊಂಜಿ ಪ್ರಾಯದ ಆನೆ ಅಜ್ಜಿ ಮನ್ಪುನಿಂಗಳು ಕಿನ್ನಿ ಒಂಜಿ ಉಂಡವು ಬೇತೆ ಮಾತಾಡಲ ರಾಜಿ ಕಿನ್ನಿದಾರನ ಒಂಜಿ ಬೊಬ್ಬೆ ಪಾಟ್ನ ಪೂರ ರಡ್ಲ ಬಲ್ಪು ಅಪ್ಪೆಲ ಜಿಲ್ಲ ಬಲ್ಪು ದಾನಂಡ ಬಾಲ್ಯ ತಿನ್ನಾಗ ಮಾತ್ರ ಒಯ್ತು ಹಿನ್ಪಾತ ಅಂದೆ ಅವು ಕಿನ್ನಿ ಕೊರಪುಜ ಕಿನ್ನಿ ಕೊರಪುಜ ಹೆಂಗ ಭಾರಿ ಆಸೆನೆ ಬೊಕ್ಕ ಪೂರ ಸರಿ ಒಂಚು ಆನೆ ತಿತ್ತು ಕಿನ್ನಿ ಪೋಲ್ತು ಅಲ್ಪ ವಾಂದ ಬಂಡೆ ಅವು ಪೂರ ಬಲ್ಪು ರಡ್ ಅಪ್ಪೆಲ ಜಿಲ್ಲ ಬಲ್ಪು ಅಂಡ ತಿನ್ನಾಗ ಮಾತ್ರ ಅವು ಕೊರಪುಜ ಬಾಲ್ಯಕ್ಕೆ ಇಪ್ಪಡ ಬಂದು ಎಂಕ್ಲೆ ಕೊರಪುಜ ಎಂಕ್ಲೆಗ್ಲೆ ಮನುಷ್ಯರಿಗೆ ವ್ಯತ್ಯಾಸ ಪ್ರಾಣಿಗಳ ಬಂಡ ನಮ್ಮ ತ್ಯಾಗ ಮಾಡ್ತದೆ ನನ್ನರಿಗೆ ಉಪಕಾರ ಮಾಡ್ಕೊಂಡ ಅವು ಅಂಚತ್ತೆ ಆಯ್ಕೆನ ಸುಖ ತೂವೊಂದು ಬೊಕ್ಕ ನನ್ನರಿನ ಸುಖ ತೂಪೇರಿ. ಹಾಗಾಗಿ ಎಲ್ಲರೂ ಇವತ್ತು ಈ ವ್ರತವನ್ನು ಕೈಕೊಳ್ಳೋದೊಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದೀರಿ, ಇಲಾಖೆಯವರು ಪ್ರತಿಜ್ಞೆ ಮಾಡಿದೆ, ಏನು ನಮ್ಮ ಕಾಡು ನಮ್ಮ ಊರು ನಮ್ಮ ಕಾಡು ಅಂತ. ಇದರ ಜೊತೆಗೆ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತಾ, ನಮ್ಮ ಊರನ್ನು ರಕ್ಷಣೆ ಮಾಡ್ಕೊಳ್ತಾ, ಈಗ ಅವ್ರು ಹೇಳಿದರು ಪರಿಸರದ ಏನಾಗ ಈ ವರ್ಷ ಮಳೆ ತಡ ಆಯಿತು, ಇದನ್ನು 50 ವರ್ಷಕ್ಕಿಂತ ಹೇಳಿದ್ದಾರೆ. ನನ್ನ ಬರ್ಸಬಾರ ಪೂಜಿ ನನ್ನ ದುಂಬು ಜಾಸ್ತಿ ಆಗ್ಬಿಡು ಸೀಸನ್ ಪೂರ ಬದಲಾಗ್ಬಿಡು 5 ವರ್ಷದುಂಬ ಅಂತ. 5 ವರ್ಷದುಂಬನೇ ಆನ್ಲೈನ್ ಅಂದಿದೆ ಹೆಂಚಿನ ಮಾತ ಮೊಕ್ಕಲನ್ನ ಪೊಕ್ಕಡೆ ಹೆಂಚಿನ ಆತ ಕಷ್ಟಾಪನೆ ಹೇಗಾಗೋದು. ಈಗ ನಮ್ಮ ಕಣ್ಣೆದುರು ಈ ವರ್ಷ ಭೀಕರವಾದ ಬರಗಾಲ ಬಂದಿತ್ತು. ಏಪ್ರಿಲ್ ಜೂನ್ ಜುಲೈಯಲ್ಲಿ ಮಳೆ ಇರಲಿಲ್ಲ. ನಮ್ಮ ಗುಲ್ಬರ್ಗ ವಿಜಯಪುರ ಆ ಸೈಡೆಲ್ಲ ಒಂದು ಬೆಳೆ ಹೋಯಿತು, ಧಾನ್ಯದ ಬೆಳೆ ಸಂಪೂರ್ಣ ಹೋಯಿತು. ಹೀಗಾಗಿ ಧಾನ್ಯ ಬೆಳೆ ಬೆಳಿಬೇಕಾಗಿದ್ದರೆ ಮಳೆ ಬರಬೇಕು, ಮಳೆ ಬರಲಿಲ್ಲ, ಧಾನ್ಯದ ಬೆಳೆ ಹೋಯಿತು. ಇದು ಯಾಕೆ ಹೇಳ್ತೇನೆ ನಿಮಗೆ ಅಂತಂದರೆ, ನಾವು ಯಾವುದನ್ನು ಕೂಡ ಇವತ್ತು ವಿಜ್ಞಾನಿಗಳು ಹೇಳಿದ್ರೆ ತಿರಸ್ಕಾರ ಮಾಡೋ ಹಾಗಿಲ್ಲ. ಈಗ ಸರಿಯಾಗಿ ಅರಣ್ಯೀಕರಣ ಆಗದೇ ಇದ್ದರೆ ಇನ್ನು ಮುಂದಿನ ಜನಾಂಗಕ್ಕೆ ಭಾಳ ದೊಡ್ಡ ಅಪಾಯ ಇದೆ. ಆ ಅಪಾಯವನ್ನು ತಪ್ಪಿಸಬೇಕಾದ್ರೆ ನಾವೆಲ್ಲ ನಮ್ಮ ಕರ್ತವ್ಯನ ಮಾಡಲೇಬೇಕು, ನಮ್ಮ ತ್ಯಾಗವನ್ನು ನಾವು ಮಾಡಲೇಬೇಕು, ನಮ್ಮ ಶ್ರಮವನ್ನು ವಹಿಸಲೇಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಶುಭ ಹಾರೈಸ್ತಾನೆ. ದೇವರ ಆಶೀರ್ವಾದ ಮನುಷ್ಯನ ಮೂಲಕ ಹೋಗಬೇಕು. ದೇವರು ಮಾಡ್ತಾನೆ ಇಲ್ಲ ದೇವ್ರ ಮೇಲೆ ಬಿಡ್ಲಿಕ್ಕೆ ಆಗುವುದಿಲ್ಲ. ದೇವರ ಅನುಗ್ರಹ ಕಾಣಬೇಕು, ಮನುಷ್ಯ ಪ್ರಯತ್ನ ಬೇಕು. ಹಾಗೆ ನಾವೆಲ್ಲ ಮಾಡೋ ಮನುಷ್ಯ ಪ್ರಯತ್ನಕ್ಕೆ ದೇವರ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ಯಶಸ್ವಿ.
0: ಇದುವರೆಗೆ ಅರಣ್ಯ ಇಲಾಖೆಯ ಕೋಟಿ ವೃಕ್ಷ ಆಂದೋಲನ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ 10 ಲಕ್ಷ ಗಿಡಗಳ ನಾಟಿ ಆಂದೋಲನದ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾತುಗಳನ್ನು ಕೇಳಿದಿರಿ.

ಇದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಮಾತಾಡಕ್ಲ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.

ವಿಂಗಡನೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಾರ

ಕಾರ್ತಿಕ್ಲ ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

ಎಲ್ಲರಿಗೂ ನಮಸ್ಕಾರ. ನಾನು ನಿತ್ಯಾನಂದ್ ಬಂದೇಕರ್, ಸಹಾಯಕ ಪ್ರಾಧ್ಯಾಪಕರು, ಮೆಕ್ಯಾನಿಕಲ್ ವಿಭಾಗ, SDM ತಾಂತ್ರಿಕ ವಿದ್ಯಾಲಯ, ಉಜಿರೆ. ಇಂದಿನ ವಿಷಯ ದೈನಂದಿನ ಬಳಕೆಗಾಗಿ ಸಂಯೋಜಿತ ವಸ್ತುಗಳು. ಸಂಯೋಜಿತ ವಸ್ತುಗಳನ್ನು ಸಾಮಾನ್ಯವಾಗಿ ಕಾಂಪೋಸಿಟ್ಸ್ಗಳೆಂದು ಕರೆಯುತ್ತಾರೆ. ಇದು ಇಂಜಿನಿಯರಿಂಗ್ನ ಪ್ರಮುಖ ಶಾಖೆಯಾಗಿದ್ದು ಅದು ವಸ್ತುಗಳ ವರ್ತನೆಯೊಂದಿಗೆ ವ್ಯವಹರಿಸುತ್ತದೆ. ಸಂಯೋಜಿತ ವಸ್ತುಗಳು ಮ್ಯಾಟ್ರಿಕ್ಸ್ ಮತ್ತು ಬಲವರ್ಧನೆಗಳೆಂಬ ಎರಡು ಭಾಗಗಳಿಂದ ಮಾಡಲ್ಪಟ್ಟಿದೆ. ರೆನ್ಫೋರ್ಸ್ಮೆಂಟ್ ಅಂಡ್ ಮ್ಯಾಟ್ರಿಕ್ಸ್ ಎರಡನ್ನು ಉಪಯೋಗಿಸಿ ಕಾಂಪೋಸಿಟ್ ಮಟೀರಿಯಲ್ ಅನ್ನು ತಯಾರಿಸಲಾಗುತ್ತದೆ. ಮ್ಯಾಟ್ರಿಕ್ಸ್ ಪ್ರಮುಖ ವಸ್ತುವಾಗಿದ್ದು ಇದರಲ್ಲಿ ಎರಡು ಅಥವಾ ಹೆಚ್ಚಿನ ಬಲವರ್ಧನೆಗಳನ್ನು ಮೈಕ್ರೋಸ್ಕೋಪಿಕ್ ಮಟ್ಟದಲ್ಲಿ ಹುದುಗಿಸಲಾಗುತ್ತದೆ. ಸಾಂಪ್ರದಾಯಿಕ ವಸ್ತುಗಳ ಮ್ಯಾಟ್ರಿಕ್ಸ್ನಲ್ಲಿ ಸರಿಯಾದ ಮಾರ್ಪಾಡು ಮಾಡುವ ಮೂಲಕ ಶಕ್ತಿ, ಗಟ್ಟಿತನ, ತುಕ್ಕು ನಿರೋಧಕತೆ ಮುಂತಾದ ಗುಣಲಕ್ಷಣಗಳ ಅಪೇಕ್ಷಿತ ಸಂಯೋಜನೆಯನ್ನು ಸಾಧಿಸಬಹುದು. ಸಂಯೋಜಿತ ವಸ್ತುಗಳನ್ನು ವಾಹನಗಳು, ಏರೋಸ್ಪೇಸ್ ಉದ್ಯಮ, ಮಿಲಿಟರಿ ಅಪ್ಲಿಕೇಶನ್, ಎಲೆಕ್ಟ್ರಾನಿಕ್ ಉಪಕರಣಗಳು ಮತ್ತು ಗೃಹೋಪಯೋಗಿ ಉಪಕರಣಗಳ ಭಾಗಗಳನ್ನು ತಯಾರಿಸಲು ಪ್ರಮುಖವಾಗಿ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಮನೆ ಕಟ್ಟಲು ಬಳಸುವ ಸಿಮೆಂಟ್, ಉಕ್ಕು, ಜಲ್ಲಿ ಮತ್ತು ಮರಳಿನ ಕಾಂಕ್ರೀಟ್, ನಾರುಗಳಿಂದ ಬಲಪಡಿಸಲಾದ ಪಾಲಿಮರ್, ಸಿರಾಮಿಕ್ ನಿಂದ ಬಲವರ್ಧಿತ ಪಾತ್ರೆಗಳು ಇತ್ಯಾದಿಗಳು ಸಂಯೋಜಿತ ವಸ್ತುಗಳಿಗೆ ಕೆಲವು ಉದಾಹರಣೆಗಳಾಗಿವೆ. ಮನೆಯ ಬಾಗಿಲುಗಳು, ಕಿಟಕಿಗಳು, ಪಾತ್ರೆಗಳು, ಕುರ್ಚಿ, ಟೇಬಲ್, ವಾಹನದ ಭಾಗಗಳನ್ನು ಕಾಂಪೋಸಿಟ್ಸ್ನಿಂದಾಗಿ ತಯಾರಿಸಲಾಗುತ್ತದೆ. ಕಾಂಪೋಸಿಟ್ಸ್ಗಳನ್ನು ಸಾಮಾನ್ಯವಾಗಿ ಮ್ಯಾಟ್ರಿಕ್ಸ್ಗೆ ಬಳಸುವ ವಸ್ತುಗಳ ಪ್ರಕಾರದಿಂದ ವರ್ಗೀಕರಿಸಲಾಗುತ್ತದೆ. ಅವುಗಳೆಂದರೆ ಪಾಲಿಮರ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ PMC ಗಳು, ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ MMC ಗಳು, ಸಿರಾಮಿಕ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ CMC ಗಳು ಮತ್ತು ಲ್ಯಾಮಿನೇಟ್ಸ್ಗಳು. ಲ್ಯಾಮಿನೇಟ್ಸ್ನಿಂದಾಗಿ ಟೇಬಲ್ಗಳು ಅಥವಾ ಬಾಗಿಲುಗಳನ್ನು ಸಾಮಾನ್ಯವಾಗಿ ತಯಾರಿಸುತ್ತಾರೆ. ನಾವು ನಮ್ಮ ಮನೆಗಳಲ್ಲಿ ದಿನನಿತ್ಯದ ಸಂಪರ್ಕಕ್ಕೆ ಬರುವ ಸಂಯೋಜಿತ ವಸ್ತುಗಳ ಕೆಲವು ಉದಾಹರಣೆಗಳನ್ನು ನೋಡೋಣ. ಫೈಬರ್ ಗ್ಲಾಸ್ ಬಾಗಿಲುಗಳು, ಕಿಟಕಿ ಚೌಕಟ್ಟುಗಳು, ಸ್ನಾನದ ತೊಟ್ಟಿಗಳು ಮತ್ತು ಪ್ಲಾಸ್ಟಿಕ್ ಕುರ್ಚಿಗಳು ಪಾಲಿಮರ್ ಮ್ಯಾಟ್ರಿಕ್ಸ್ ಸಂಯೋಜಿತ ವಸ್ತುಗಳಿಗೆ ಉದಾಹರಣೆಯಾಗಿದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸಿರಾಮಿಕ್ಸ್ ಮತ್ತು ಗಾಜಿನಿಂದ ತಯಾರಿಸಲಾದ ವಸ್ತುಗಳಿಂದ ಸುತ್ತುವರೆದಿದ್ದೇವೆ. ನಾವು ವಾಸಿಸುವ ಮನೆ ಮತ್ತು ನಾವು ಕೆಲಸ ಮಾಡುವ ಸ್ಥಳವನ್ನು ಕನಿಷ್ಠ ಭಾಗಶಃ ಇಟ್ಟಿಗೆ, ಗಾರೆ, ಸಿಮೆಂಟ್ ಮತ್ತು ಕಾಂಕ್ರೀಟಿನಿಂದ ನಿರ್ಮಿಸಿರಬಹುದು. ಅಡುಗೆ ಶೇಖರಣೆ ಮತ್ತು ಆಹಾರವನ್ನು ಬಡಿಸಲು ಅಡುಗೆ ಮನೆಯಲ್ಲಿ ಸಿರಾಮಿಕ್ಸ್ ಮತ್ತು ಗ್ಲಾಸ್ ಪ್ರಯೋಜನಕಾರಿಯಾಗಿದೆ. ಅಡುಗೆ ಮಾಡಲು ಮತ್ತು ಬಡಿಸಲು ಅತ್ಯುತ್ತಮ ಪಾತ್ರೆಗಳನ್ನು ಪಿಂಗಾಣಿಯಿಂದ ತಯಾರಿಸಲಾಗುತ್ತದೆ. ನೀರು ಕುಡಿಯುವ ಲೋಟಗಳು, ಊಜಿಗಳು ಮತ್ತು ಜಾಡಿಗಳನ್ನು ಗಾಜಿನಿಂದ ತಯಾರಿಸಲಾಗುತ್ತದೆ. ಫೆರೆಕ್ಸ್ ಗ್ಲಾಸ್ ಆಧಾರಿತ ಪಾತ್ರೆಗಳು ಅತಿ ಹೆಚ್ಚಿನ ತಾಪವನ್ನು ತಡೆದುಕೊಳ್ಳಬಹುದು. ಅವೆಲ್ಲವೂ ಬೇಕರಿ ಉತ್ಪನ್ನಗಳನ್ನು ಬೇಯಿಸಲು ಬಳಸಲಾಗುತ್ತದೆ. ಸಿರಾಮಿಕ್ ಲೇಪನಗಳು ಓವನ್ನ ಆಂತರಿಕ ಮೇಲ್ಮೈಯನ್ನು ಆವರಿಸುತ್ತದೆ ಮತ್ತು ಏಕರೂಪ ತಾಪಮಾನವನ್ನು ಹೊಂದಲು ಸಹಾಯಕವಾಗುತ್ತದೆ. ಅವು ಸ್ಕ್ರ್ಯಾಚ್ ಫ್ರೀ ಮತ್ತು ಸುಲಭವಾಗಿ ಸ್ವಚ್ಛಗೊಳಿಸಲು ಪ್ರಯೋಜನಕಾರಿಯಾಗಿದೆ. ಅನೇಕ ಪಾತ್ರೆ ತೊಳೆಯುವ ಯಂತ್ರಗಳು ಮತ್ತು ಡ್ರೈಯರ್ಗಳು ಪಿಂಗಾಣಿ ಲೇಪಿತವಾಗಿದ್ದು ಅವು ಆಂಟಿ ಸ್ಕ್ರ್ಯಾಚ್, ಕಲೆ ನಿರೋಧಕ ಮತ್ತು ರಾಸಾಯನಿಕಗಳಿಗೆ ನಿರೋಧಕವಾಗಿದೆ. ದೈನಂದಿನ ಎಲ್ಲ ಲೋಹ ಸಾಮಗ್ರಿಗಳನ್ನು ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಗಳಾಗಿವೆ. ಇವು ಸಾಮಾನ್ಯವಾಗಿ ಏಕ ಬಲವರ್ಧನೆಗಳೊಂದಿಗೆ ಬಲವರ್ಧಿತವಾಗಿರುತ್ತದೆ. ಲೋಹವನ್ನು ಮ್ಯಾಟ್ರಿಕ್ಸ್ ಮತ್ತು ಸಿರಾಮಿಕ್, ಗ್ಲಾಸ್, ಪಾಲಿಮರ್ ಅನ್ನು ಬಲವರ್ಧನೆಯಾಗಿ ಒಳಗೊಂಡಿರುತ್ತದೆ. ಗಡಸುತನ, ಶಕ್ತಿ ಇತ್ಯಾದಿ ಯಾಂತ್ರಿಕ ಗುಣಗಳನ್ನು ಸುಧಾರಿಸಲು ಗಟ್ಟಿಯಾದ ಸಿರಾಮಿಕ್ ಕಣಗಳನ್ನು ಮ್ಯಾಟ್ರಿಕ್ಸ್ನೊಂದಿಗೆ ಬಲಪಡಿಸಲಾಗುತ್ತದೆ. ಅಕ್ಕಿ ಹೊಟ್ಟು, ಬುದಿ, ಗ್ರಾಫೈಟ್ ಮತ್ತು ಇಂಗಾಲದಂಥ ಮೃದುವಾದ ವಸ್ತುಗಳನ್ನು ಮ್ಯಾಟ್ರಿಕ್ಸ್ನಲ್ಲಿ ಅಪೇಕ್ಷಿತ ಗುಣಗಳಾದ ಹಗುರುತನ, ಸವೆತ, ಪ್ರತಿರೋಧ ಇತ್ಯಾದಿಗಳನ್ನು ಸಾಧಿಸಲು ಬಲಪಡಿಸಲಾಗುತ್ತದೆ. ಸುಧಾರಿತ ಉಷ್ಣ ಮತ್ತು ಯಾಂತ್ರಿಕ ನಡವಳಿಕೆಯ ಅಗತ್ಯವಿರುವ ಹೆಚ್ಚಿನ ತಾಪಮಾನ ಮತ್ತು ತೀವ್ರವಾದ ಟ್ರೈಬೋಲಜಿಕಲ್ ಅಪ್ಲಿಕೇಶನ್ಗಳಿಗೆ ಕಾಂಪೋಸಿಟ್ ಮಟೀರಿಯಲ್ಗಳು ಸೂಕ್ತವಾಗಿವೆ. ಅಲ್ಯೂಮಿನಾ, ಬೋರಾನ್, ಬೋರಾನ್ ನೈಟ್ರೈಡ್, ಸಿಲಿಕಾನ್ ಕಾರ್ಬೈಡ್, ಟಿಟಾನಿಯಂ ಕಾರ್ಬೈಡ್ ಇತ್ಯಾದಿ ಕಣಗಳ ಬಲವರ್ಧನೆಗಳನ್ನು ಬಳಸಿಕೊಂಡು ವಿವಿಧ ಸಂಶೋಧಕರು ಹೆಚ್ಚಿನ ಸಂಯೋಜಿತ ವಸ್ತುಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಎಲ್ಲಾ ರೀತಿಯ ಕ್ರೀಡಾ ಚಟುವಟಿಕೆಗಳಿಗೆ ಸಂಯೋಜಿತ ವಸ್ತುಗಳು ಬಹಳ ಆಕರ್ಷಕವಾಗಿವೆ.
ಕಡಿಮೆ ತೂಕ ಮತ್ತು ಕಡಿಮೆ ವೆಚ್ಚದ ಘಟಕಗಳೊಂದಿಗೆ ಬಲಪಡಿಸಲಾದ ಸಂಯೋಜನೆಗಳು ಅನೇಕ ಕ್ರೀಡೆಗಳಲ್ಲಿ ಪ್ರಾಥಮಿಕ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಬ್ಯಾಟ್ ಮತ್ತು ಚೆಂಡುಗಳು, ಈಜುಕೊಳ ಫಲಕಗಳು, ರೇಸಿಂಗ್ ಕಾರ್ ಬಾಡಿಗಳು, ತೊಟ್ಟಿಗಳು, ಶೇಖರಣಾ ಟ್ಯಾಂಕ್ಗಳು, ಸಿಂಕ್ಗಳನ್ನು ಸಾಮಾನ್ಯವಾಗಿ ಆಟೋಮೋಟಿವ್ ಅಪ್ಲಿಕೇಶನ್ ಹೆಚ್ಚಾಗಿ ಬಳಸಲಾಗುತ್ತಿದೆ. ಧನ್ಯವಾದಗಳು.

ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿ ಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಉಜ್ಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
4: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
5: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ. ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
6: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.
7: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
8: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
7: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
8: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು.
7: ಅದು ಕೂಡ ಸಂಪೂರ್ಣ ಉಚಿತವಾಗಿ.
8: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ ಉತ್ತಮ ಸಮಾಜ.
7: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
8: ಅಥವಾ ಟೋಲ್ ಫ್ರೀ ಸಂಖ್ಯೆ 1510 ಕರೆ ಮಾಡಿ.

0: ಅಣ್ಣ ಹೆಂಗ್ ಕೊಂಜಿಚ್ಚಾ ಇರೇಗ
1: ಎಂಕದಾಲ ಬರ್ಚಿ ಶೇಖರ
0: ದಾನೆ
1: ದಾದನ ಶೇಖರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲೆ
0: ಇರೇಗ ದಾದಾಂಗಿ ವೆಂಕಪ್ಪಣ್ಣ
1: ಎಂಚಿ ನಾಂದು ಪನ್ಪುನ ಮಾರ ವಾವಾ ನಮುನದ ಕೃಷಿ ಮಂತ್ನಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನು ತೂದು ತೂದು ಸಾಕಾನು ಲಾಭ ತೂ ಅರಗೆ ತಿಕ್ಕುಚಿ
0: ಸುರು ಸುರುಕು ಕೃಷಿ ಇಟ್ಟು ಈರ್ಲೆ ಕನಿ ಎನ್ನಲಾನೆ ಬರ
1: ಇವರ ಮಣಿಪ್ಪಂದೆ ಕುಲ್ಲು ಅನ ನಿನಂತೂ ನಾ ಕಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆಡ್ಡು
0: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಲ್ದಾರ
1: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ್ಲ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂತೇರು
1: ಶೇಖರ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಕ್ಲಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
4: ಸೋಲ್ಮೇಲು ಯಾನ್ ದಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
3: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆವೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಎಲ್ಲರಿಗೂ ನಮಸ್ಕಾರ, ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
5: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
6: ಅಕಾಲಿಕ ಮಳೆಗೆ ಮಿಂಚುಗಳು.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಮೋಕಿದ ಬಂದುಲೆ,
5: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
5: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
4: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
5: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯ್ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
4: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
5: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲಿ.
4: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ. ಇದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನೀನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗದ ಸರ್ಜನ್ ಆಗಿರುವ ಡಾಕ್ಟರ್ ಬಾಲಾಜಿ ಪ್ರಭಾಕರನ್ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ.
0: ಡಾಕ್ಟರ್, ಈಗ ಮೊದಲನೇದಾಗಿ ಹೆಚ್ಚು ಕೇಳ್ತಾ ಇರುವಂತದ್ದು ಅಪೆಂಡಿಕ್ಸ್ ಅಂತ ಜನ ಮಾತಾಡ್ತಾರೆ. ಈ ಅಪೆಂಡಿಕ್ಸ್ ಹೇಗೆ ಬರ್ತದೆ ಮತ್ತೆ ಈ ವಿಚಾರದ ಬಗ್ಗೆ ತಾವು ನಮ್ಮ ಕೆಳಗರಿಗೆ ಮಾಹಿತಿ ಕೊಡುವುದಾದ್ರೆ?
2: ಅಪೆಂಡಿಕ್ಸ್ದು ಯೂಶಲಿ ಸಣ್ಣ ಮಕ್ಕಳಿಗೆ ಜಾಸ್ತಿ ಬರೋದುಂಟು, ದೊಡ್ಡವರು ಸ್ವಲ್ಪ ರೇರ್ ಆಗಿ ಬರ್ತದೆ. ಬಟ್ ಈಗ ಜನ ತುಂಬ ಆಗ್ತಾ ಇದೆ. ಅದು ಅಪೆಂಡಿಕ್ಸ್ ಸಣ್ಣದಾಗಿ ಒಂದು ಸಣ್ಣ ಕರಳ ಮಧ್ಯದಲ್ಲಿ ಒಂದು ಇರ್ತದೆ, ಆ್ಯಕ್ಚುಲಿ ಒಂದು ನೂಲ್ ಥರ ಇರ್ತದೆ. ಆ್ಯಕ್ಚುಲಿ ಅದು ದೊಡ್ಡದಾಗ್ತದೆ, ಅದು ಬ್ಲಾಕ್ ಆಗಿದ ಕಾರಣ. ಅದು ಒಂದು ಇನ್ಫೆಕ್ಷನ್, ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ರಕ್ತದಲ್ಲಿ ಬರುವಾಗ ಅದು ಬರೋದಕ್ಕೆ ಚಾನ್ಸ್ ಉಂಟು. ಇಲ್ಲಾಂದ್ರೆ ಲೈಕ್ ಅದು ಮಧ್ಯದಲ್ಲಿ ಅದು ಹೋಗಿ ಬ್ಲಾಕ್ ಹಾಕೊಳ್ತದೆ ಅದು ಟ್ಯೂಬದ ಒಳಗಡೆ. ಸೊ ಅದನ್ನ ಬಗ್ಗೆಯಿಂದ ಇದಾಗಿ ಇನ್ಫೆಕ್ಷನ್ ಆಗಿ ಬರೋದು. ಅದು ಅದನ್ನ ಬಗ್ಗೆಯಿಂದ ಏನಾಗ್ತದೆ ಅಂದ್ರೆ ಲೈಕ್ ಅದು ಜ್ವರ ಬರೋದು ಉಂಟು. ಅದು ಸಿಂಪ್ಟಮ್ಸ್ ಹೇಳ್ತೀನಿ ನಮ್ಮ ಸೈಡಿಂದ. ಅದು ಜ್ವರ ಬರೋದು, ವಾಂತಿ ಬರೋದು, ಹೊಟ್ಟೆ ನೋವು ಆಗೋದು, ರೈಟ್ ಸೈಡ್ ಹೊಟ್ಟೆ ನೋವು ಬರೋದು, ಯೂಶಲಿ ವಾಂತಿ ತುಂಬ ಬರೋದು, ಇದೆಲ್ಲ ಅದು ಸಿಂಪ್ಟಮ್ಸ್ ಹೇಳ್ತೀನಿ ನಾವು. ಸೊ ಈ ಥರ ಬರುವಾಗ ಅದು ಅಪೆಂಡಿಕ್ಸ್ ಇರ್ಬೋದು, ಸಣ್ಣ ಮಕ್ಕಳಿಗಿರೋದು. ಮೋಸ್ಟ್ಲಿ ಒಂದು 10 to 10 ಒಂದು 25-30 ಅವ್ರಿಗೆ ಜಾಸ್ತಿ ಬರ್ತದೆ. ಆ್ಯಕ್ಚುಲಿ ದೊಡ್ಡವ್ರಿಗೂ ಬರ್ತದೆ, ದೊಡ್ಡವ್ರು ಬರೋದು ಅದು ಬೇರೆ ಥರ ರೀತಿ ಆಗ್ತದೆ.
0: ಈಗ ಈ ರೀತಿಯಾದಂಥ ಅಪೆಂಡಿಕ್ಸ್ ಅಂತ ಇರುವವರಿಗೆ ಶಸ್ತ್ರಚಿಕಿತ್ಸೆಯ ವಿಧಾನಗಳು ಹೇಗೆಲ್ಲ ಇರ್ತದೆ ಅಂತ?
2: ಅಪೆಂಡಿಕ್ಸ್ದು 4 ಸ್ಟೇಜ್ ಆಗ್ತದೆ. ಆ್ಯಕ್ಚುಲಿ ಒಂದು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರೋ ಸ್ಟೇಜ್ ಒಂದು, ಅದು ಯೂಶಲಿ ಟ್ಯಾಬ್ಲೆಟ್ ಕೊಟ್ಟು ನಾವು ಕಡಿಮೆ ಮಾಡ್ಬೋದು ಇನ್ಫೆಕ್ಷನ್ ಮಾತ್ರ. ಬಟ್ ಅಪೆಂಡಿಕ್ಸ್ ಪುನಃ ಇನ್ಫೆಕ್ಷನ್ ಒಂದ್ಸರಿ ಆಗಿತ್ತಂದರೆ ಪುನಃ ಬರೋದಕ್ಕೆ ಚಾನ್ಸ್ ತುಂಬ ಉಂಟು. ಫಸ್ಟ್ ಸ್ಟೇಜ್ನಲ್ಲಿರುವಾಗ ಟ್ಯಾಬ್ಲೆಟ್ ಕೊಟ್ಟು ನಾವು ಕಡಿಮೆ ಮಾಡ್ಬೋದು, ನೋವು ಕಡಿಮೆ ಆಗ್ತದೆ, ಮತ್ತು ಜ್ವರ ಬರೋದು ಕಡಿಮೆ ಆಗ್ಬೋದು, ವಾಂತಿ ಬರೋದು ಕಡಿಮೆ ಆಗ್ತದೆ. ಮತ್ತು ಸೆಕೆಂಡ್ ಸ್ಟೇಜ್ನಲ್ಲಿ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗ್ತದೆ, ಆ್ಯಕ್ಚುಲಿ ಅದು ರಕ್ತದಲ್ಲಿ ಹೋಗ್ತದೆ. ಆ ಟೈಮ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಕಡಿಮೆ ಮಾಡ್ಬೋದು, ಬಟ್ ಪುನಃ ಇಮಿಟಾಗಿ ಜಾಸ್ತಿ ಆಗೋದಕ್ಕೆ ಚಾನ್ಸ್ ಇದೆ. ಸೊ ಅದು ಸರ್ಜರಿ ಮಾಡೋದು ಬೆಟರ್ ಫಸ್ಟ್ ಸೆಕೆಂಡ್ ಸ್ಟೇಜಿಂದ. ಥರ್ಡ್ದು ಆ್ಯಂಡ್ ಫೋರ್ತ್ ಡೆಫಿನೆಟಾಗಿ ನೀವು ಸರ್ಜರಿ ಮಾಡಬೇಕು. ಫೋರ್ತ್ ಸ್ಟೇಜ್ನಲ್ಲಿ ಏನಾಗ್ತದೆ ಅಂದರೆ ಲೈಕ್ ಅದು ಅಪೆಂಡಿಕ್ಸ್ ಒಂದು ಪೊಟ್ಟು ಹೋಗ್ತದೆ, ಆ್ಯಕ್ಚುಲಿ ಅದು ಕಂಪ್ಲೀಟಾಗಿ ಒಡೆದು ಹೋಗ್ತದೆ. ಅದನ್ನ ಬಗ್ಗೆ ಹೊಟ್ಟೆ ಒಳಗಡೆ ಇರೋದೆಲ್ಲ ಆಚೆ ಬರ್ತದೆ, ಆ್ಯಕ್ಚುಲಿ ಹೊಟ್ಟೆ ಒಳಗಡೆ ಸಿಗ್ತದೆ ಆ್ಯಕ್ಚುಲಿ ಆ ಥರ. ಥರ್ಡ್ ಸ್ಟೇಜ್ನಲ್ಲಿ ಏನಾಗ್ತದೆ ಲೈಕ್ ಇನ್ಫೆಕ್ಷನ್ ಜಾಸ್ತಿ ಆಗಿರ್ತದೆ, ಅದನ್ನಲ್ಲಿ ಸ್ವಲ್ಪ ಅಂತಲ್ಲದು ಇಂಜೆಕ್ಷನ್ ಕೊಟ್ಟು ಕಡಿಮೆ ಆಗೋದಲ್ಲ, ಮತ್ತೆ ಅಂತಲ್ಲದು ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಆಗೋದಲ್ಲ. ಸೊ ಬೆಟರ್ ಸರ್ಜರಿ ಹೋಗೋದು ಬೆಟರ್ ಆ್ಯಕ್ಚುಲಿ.
0: ಡಾಕ್ಟರ್, ಈ ಅಪೆಂಡಿಕ್ಸ್ ಜೊತೆಗೆ ಇನ್ನು ಈ ಕಿಡ್ನಿಯಲ್ಲಿ ಕಲ್ಲು ಅಂತ ಕೂಡ ಸಾಮಾನ್ಯವಾಗಿ ಜನ ಹೆಚ್ಚು ಮಾತಾಡ್ತಾರೆ, ಮತ್ತೆ ಅದಕ್ಕೂ ಕೂಡ ಒಂದಿಷ್ಟು ಚಿಕಿತ್ಸೆಗೆ ಅಂತ ಬರ್ತಾರೆ. ಇದು ಈ ಸರ್ಜರಿಗೆ ಸಂಬಂಧಪಟ್ಟಂತ ಅಥವಾ ಇದಕ್ಕೆ ಯಾವ ರೀತಿಯಾದ ಸರ್ಜರಿ ಇರುತ್ತೆ ಅಂತ
2: ನೋಡಿ. ಅದು ಆಕ್ಚುಲಿ ಲೈಕ್ ಅಪೆಂಡಿಕ್ಸ್ ಮೋಸ್ಟ್ಲಿ ಇಂದು ಇರೋದು ಅಪೆಂಡಿಕ್ಸ್ ಇರೋದು ಹೊಟ್ಟೆನಲ್ಲಿರೋದು ಒಂದೇ ಒಂದು, ನಮ್ಮ ಕಣ್ಣದು ಮತ್ತೆ ಕಿಡ್ನಿ ಎಲ್ಲ ಎರಡೆರಡು ಉಂಟು, ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಅಂತ. ಬಟ್ ನಮ್ದು ರೈಟ್ ಸೈಡ್ ಮಾತ್ರ ಒಂದು ಅಪೆಂಡಿಕ್ಸ್ ಇರೋದು ಒಂದೇ ಒಂದು. ಸೊ ಅಲ್ಲಿ ಏನಾಗ್ತದೆ ಅಲ್ಲಿ ಆ ಪೇನ್ ಮತ್ತೆ ಕೆಲವ್ರಿಗೆ ಸ್ಪೆಷಲಿ ಸಣ್ಣ ಮಕ್ಕಳಿಗೂ ಹುಡುಗಿರುಗಳಿಗೂ ಏನಾಗ್ತದೆ ಅಂದ್ರೆ ಲೈಕ್ ಅದು ಅಲ್ಲಿ ಯೂಶಲಿ ನೀರು ಕಡಿಮೆ ಕುಡಿತಾರೆ, ಅದನ್ನ ಬಗ್ಗೆಂತ ಕಲ್ಲದು ಬರೋದಕ್ಕೆ ಚಾನ್ಸ್ ಇದೆ. ಸೊ ಆ ಪೇನ್ ಮತ್ತೆ ನೋವು ಮತ್ತೆ ಇದು ಅಂತಲ್ಲದು ಅಪೆಂಡಿಕ್ಸ್ ನೋವು ಒಂದೇ ತರ ಇರ್ತದೆ. ಆಕ್ಚುಲಿ ಡಿಫ್ರೆನ್ಸ್ ಏನಾಗ್ತದೆ ಅಂದ್ರೆ ಲೈಕ್ ಅದು ಕಿಡ್ನಿದು ಪೇನ್ ಇರುವಾಗ ಅಲ್ಲಿ ಮುಂದಗಡೆಯಿಂದ ಬ್ಯಾಕ್ ಸೈಡ್ ಹೋಗ್ತದೆ ಆಕ್ಚುಲಿ, ಬಟ್ ಅಪೆಂಡಿಕ್ಸ್ ಮೇಲ್ಗಡೆ ಅಲ್ಲಿ ಮಾತ್ರ ಇರ್ತದೆ. ಸೊ ಅದೇ ಒಂದು ಡಿಫ್ರೆನ್ಸ್ ಇದನ್ನಲ್ಲಿ ಅದು. ಸೊ ಬಟ್ ಡಿಫ್ರೆನ್ಸ್ ಏನಂದ್ರೆ ಲೈಕ್ ಸಣ್ಣ ಕಲ್ಲಿರೋದು ಕಿಡ್ನಿಲಿರೋದು ಯೂಶಲಿ ನೀರು ಜಾಸ್ತಿ ಕುಡಿಯುವಾಗ ಹಾಗೆ ತನ್ನಿಚ್ಚೆ ಹೋಗ್ತದೆ. ಟ್ಯಾಬ್ಲೆಟ್ ಕೊಡೋದು ಯಾಕಂದ್ರೆ ಲೈಕ್ ನೋವು ಕಡಿಮೆ ಆಗೋದಕ್ಕೆ ಮಾತ್ರ ಕೊಡೋದು, ಅದು ಕಲ್ಲು ಕರಗದಂತ ಟ್ಯಾಬ್ಲೆಟ್ ಇಲ್ಲ. ಕಿಡ್ನಿದ ಬಗ್ಗೆ ಹೇಳ್ತೀನಿ ಅದು. ಅಪೆಂಡಿಕ್ಸ್ ಅದು ಯೂಶಲಿ ಅಗೇನ್ ನಾನು ಹೇಳೋದು ಸ್ಟೇಜ್ 1 ಮಾತ್ರ ನಾವು ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಮಾಡ್ಬೋದು, ಬಾಕಿ ಇರೋದೆಲ್ಲ ನೀವು ಸರ್ಜರಿ ಮಾಡಬೇಕಾಗ್ತದೆ. ಸೊ ಅಗೇನ್ ಫಸ್ಟ್ ಸ್ಟೇಜ್ದು ನೋವು ಯಾವಾಗ ಬರ್ಬೋದಂತ ನಾವು ಹೇಳೋಕ್ಕಾಗಲ್ಲ, ಅದು ಮೇ ಬಿ ಒಂದು ವಾರ ಬಿಟ್ಟು ಬರ್ಬೋದು. ಟ್ಯಾಬ್ಲೆಟ್ದು ಸ್ಟ್ರೆಂತ್ ಕಡಿಮೆ ಆದಮೇಲೆ ಪುನಃ ನೋವು ಬರೋದಕ್ಕೆ ಚಾನ್ಸ್ ಇದೆ, ಪುನಃ ಇನ್ಫೆಕ್ಷನ್ ಬರೋದಕ್ಕೆ ಚಾನ್ಸ್ ಉಂಟು. ಮತ್ತೆ ಇನ್ನೊಂದು 1 ವರ್ಷ ಬಿಟ್ಟು ಬರ್ಬೋದು, ಇಲ್ಲ 10 ವರ್ಷ ಬಿಟ್ಟು ಬರ್ಬೋದು ಆಕ್ಚುಲಾಗಿ.
0: ಡಾಕ್ಟರ್, ಈಗ ಈ ಚರ್ಮದ ಮೇಲಿನ ಗಡ್ಡೆಗಳೆಲ್ಲ ಇರ್ತದೆ, ಇದನ್ನು ಯಾವ ರೀತಿ ನಾವು ಸರ್ಜರಿ ಇದನ್ನು ಮಾಡಬೇಕಾ ಅಥವಾ ಬೇಕಾ ಅನ್ನುವಂಥದ್ದು ಕೂಡ ಗೊಂದಲ ಇರುತ್ತೆ ಜನರಿಗೆ. ಇದರ ಬಗ್ಗೆ ತಾವು ಮಾಹಿತಿ ಕೊಡೋದಾದರೆ
2: ಆಯ್ತು ನೋಡಿ, ಇದು ಮೋಸ್ಟ್ಲಿ ನಮ್ಮದು ಇದು ಚರ್ಮದ ಮೇಲೆ ಇರೋದು ಗಡ್ಡೆ ಬರೋದು ಮೂರು ಟೈಪ್ ಇರ್ತದೆ ಆ್ಯಕ್ಚುಲಿ. ಒಂದು ಕೊಬ್ಬಿನಂಶ ಗಡ್ಡೆ ನಿಲ್ತೀನಿ ನಾವು, ಆ್ಯಕ್ಚುಲಿ ಲೈಪಾಮ ನಮ್ಮ ಮೆಡಿಕಲ್ ಟರ್ಮ್ನಲ್ಲಿ ಅದು ಲೈಪಾಮ ನಿಲ್ತೀನಿ ನಾವು, ಕೊಬ್ಬಿನಂಶ ಅಂತ ಬರೋದು. ಮತ್ತೊಂದು ಸಬೇಸಿ ಸಿಸ್ಟಿ ನಿಲ್ತೀನಿ ನಾವು, ಅದು ಹೇಗೆಂದ್ರೆ ಅದು ಬೆವರಿಕೆ ಆಗ್ತದಲ್ಲ ಅದು ಗ್ಲ್ಯಾಂಡ್ ಬ್ಲಾಕ್ ಆಗಿದ ಕಾರಣ ಅದು ಬರ್ತದೆ ಆ್ಯಕ್ಚುಲಿ. ಮತ್ತೊಂದು ಸಣ್ಣದಾಗಿ ಏನು ಗಾಯ ಆಗಿ ಅದು ರೇಷಿಯಾಗಿ ಚೇಂಜ್ ಆಗ್ತದೆ ಅದು. ಸೊ ಇದು ಮೂರನಲ್ಲಿ ಒಂದು ಲೈಪಮ್ಮ ಹೇಳ್ತೀನಿ ನಾವು ಫಸ್ಟದು, ಅದು ಯೂಶ್ವಲಿ ಅದು ಬರೋದು ಕಾರಣ ಅಂತ ಈಗ ಏನು ಗೊತ್ತಿಲ್ಲ ನಮ್ದು ಆ್ಯಕ್ಚುಲಿ. ಒಂದು ಹಾರ್ಮೋನ್ ಚೇಂಜಸ್ ಅಂತ ಬರ್ಬೋದು, ಅದು ಎಲ್ಲ ಏಜ್ನವ್ರವ್ರಿಗೆ ಬರ್ತದೆ ಆ್ಯಕ್ಚುಲಿ. ಸಣ್ಣದಾಗಿ ಒಂದು ಗಡ್ಡೆ ಇರ್ಬೋದು, ಒಂದೇ ಒಂದು ಸೈಡ್ನಲ್ಲಿ ಒಂದೇ ಇರುತ್ತದೆ ಆ್ಯಕ್ಚುಲಿ. ಸ್ವಲ್ಪ ದಪ್ಪಾಗಿ ನೋವು ಕೊಡೋದಲ್ಲ ಅದು, ನಾರ್ಮಲ್ ಆಗಿರೋದು ಕೊಬ್ಬು ಅದು ಸ್ವಲ್ಪ ಅಬ್ನಾರ್ಮಲ್ ಆಗಿ ಸ್ವಲ್ಪ ದಪ್ಪ ಆಗ್ತದೆ ಅಷ್ಟೇ. ಮತ್ತೊಂದು ಅದು ಕೊಬ್ಬು ಜಾಸ್ತಿ ತಿನ್ನೋ ಕಾರಣ ಬರೋದಂತ ಇಲ್ಲ ಅದು ಆ್ಯಕ್ಚುಲಿ. ಅಗೇನ್ ಅದು ಯೂಶ್ವಲಿ ಏನಂದ್ರೆ ಸಣ್ಣದಿರುವಾಗ ನಾನೆಲ್ಲೋದು ಒಂದು ಸೆಂಟಿಮೀಟರ್ ಸಣ್ಣದಾಗಿ ಒಳಗಡೆ ಇರುವಾಗ ಅದು ಹಾಗೆ ಬಿಡ್ಬೋದು, ದೊಡ್ಡದಾಗಿ ಬರುವಾಗ ತೆಗಿಬೇಕಾಗ್ತದೆ. ಕೆಲವ್ರಿಗೆ ಜಾಸ್ತಿ ಇರುತ್ತದೆ ಆ್ಯಕ್ಚುಲಿ, ತುಂಬ ಜಾಗನಲ್ಲಿ ಇರ್ತದೆ ಅದು, ಒಂದು ಮೂವತ್ತಿರೋದಲ್ಲ. ಅದು ಯಾವ್ದು ಜಾಸ್ತಿ ದೊಡ್ಡದು ಉಂಟು ಅದು ಮಾತ್ರ ನಾವು ಸರ್ಜರಿ ಮಾಡಿ ತೆಗಿಬೇಕಾಗ್ತದೆ. ಸರ್ಜರಿ ಅಂದರೆ ಸಣ್ಣದಾಗಿ ಅಲ್ಲಿ ಸಣ್ಣದಿರುವಾಗ ಆ ಸುತ್ತ ಇಂಜೆಕ್ಷನ್ ಒಂದು ಕೊಟ್ಟು ತೆಗಿಬೋದು ಆ್ಯಕ್ಚುಲಿ. ಅವತ್ತು ಅಡ್ಮಿಷನ್ ಆಗಬೇಕು ಆ ಥರ ಏನಿಲ್ಲ, ಯೂಶ್ವಲಿ ಹಾಗೆ ಕಲಿಸ್ಬೋದು. ದೊಡ್ಡದಾದ್ಮೇಲೆ ಏನಾಗ್ತದೆ ಪ್ರಾಬ್ಲಮ್ ಇದೆ, ನೀವು ಆ ಟೈಮ್ನಲ್ಲಿ ಅಡ್ಮಿಷನ್ ಆಗಿ ಆಪ್ರೇಷನ್ ಮಾಡಿ ಒಂದು ಹೋಗ್ಬೇಕಾಗ್ತದೆ ಅದು. ಸೆಕೆಂಡ್ ಇರೋದು ಸಬೇಸಿಸ್ ಸಿಸ್ಟ್, ಅದು ಬೆವರಿಕೆ ಆಗಿದ್ದು ಅದು ಗ್ಲ್ಯಾಂಡ್ ಬ್ಲಾಕ್ ಆಗಿದ ಕಾರಣ ಬರೋದು. ಅದು ನೀವು ಈಗಲೂ ಅದು ಏನಾಗ್ತದೆ ಯಾವಾಗ ಪೇಯ್ನ್ ಡೆಫಿನೆಟ್ ಆಗಿ ಬರ್ತದೆ ಲೇಟರ್ ಆಗಿ. ಸೊ ಅದು ನೀವು ಸೇಮ್ ಇಂಜೆಕ್ಷನ್ ಕೊಟ್ಟು ತೆಗಿಯೋದು ಬೆಟರ್. ಥರ್ಡ್ ರೀತಿ ಇರೋದು ಆಪ್ಸಸ್ ಅಂತ ಹೇಳ್ತೀನಿ ನಾವು, ಅದು ಅದು ರೇಷಿ ಬರೋದು ಅದೆಲ್ಲ. ಇದು ಅದು ಸಣ್ಣದಾಗಿ ಗಾಯ ಆಗಿರ್ಬೋದು, ಸಣ್ಣದಾಗಿ ಈವನ್ ಮಸ್ಕಿಟೋ ಬೈಟ್ ಇರೋದು ಅದನ್ನ ಕೂಡ ಅದು ಆಪ್ಸಸ್ ಬರೋದಕ್ಕೆ ಚಾನ್ಸ್ ಇದೆ. ಸೊ ಅದು ಆಪ್ಸಸ್ ಇರೋದು ಅದು ಸಣ್ಣದಾಗಿ ಇರೋದು ಅಂದರೆ ರೇಷ್ ಇರೋದು ಆ ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಮಾಡ್ಬೋದು. ಬಟ್ ದೊಡ್ಡದಾಗಿತ್ತು ಸ್ಪೆಷಲಿ ಲೈಕ್ ಶುಗರ್ ಇರೋದಕ್ಕೆ ಮತ್ತು ಏಜ್ ಆಗಿರೋದು ಅವ್ರಿಗೆ ಬರುವಾಗ ಡೆಫಿನೆಟ್ ಆಗಿ ಆಪ್ರೇಷನ್ ಮಾಡಬೇಕಾಗ್ತದೆ. ಅದು ರೇಷಿ ತೆಗೆದು ಡೈಲಿ ಡ್ರೆಸ್ಸಿಂಗ್ ಮಾಡಿ ತನ್ನಿಚ್ಛಾದಕ್ಕೆ ಬಂದಾಗ್ತದೆ.
0: ಮತ್ತೆ ಹೆಚ್ಚಿನದಾಗಿ ಕೇಳಿ ಬರ್ತಾ ಇರುವಂತದ್ದು ಡಾಕ್ಟ್ರೆ ಅರ್ನಿಯಾ ಬಗ್ಗೆ. ಈ ಅರ್ನಿಯಾ ಅಂತ ಹೇಳಿದ್ರೆ ಏನು, ಮತ್ತೆ ಅರ್ನಿಯಾ ಶಸ್ತ್ರಚಿಕಿತ್ಸೆಯನ್ನ ಯಾಕೆ ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
2: ಡೆಫಿನೆಟ್ ಆಗಿ ಅರ್ನಿಯಾದು ನೋಡುವಾಗ ಲೈಕ್ ತುಂಬ ಜಾಗನಲ್ಲಿ ಅರ್ನಿಯಾ ಉಂಟು ಅದು. ಎಸ್ಪೆಷಲಿ ಅರ್ನಿಯಾದು ಆ್ಯಕ್ಚುಲಿ ಲೈಕ್ ಎಲ್ಲ ಜಾಗಕ್ಕೆ ಬರ್ತದೆ, ಐ ಮೀನ್ ಎಲ್ಲರಿಗೂ ಬರ್ತದೆ ಆ್ಯಕ್ಚುಲಿ. ಎಸ್ಪೆಷಲಿ ಮ್ಯಾನ್ ಆ್ಯಂಡ್ ವುಮನ್ ಮಗಳಿರು ಮತ್ತು
0: ಪುರುಷರಿಗೆ
2: ಬರ್ತದೆ ಆ್ಯಕ್ಚುಲಿ. ಪುರುಷರವ್ರದ್ದೆಲ್ಲಕ್ಕಿನ ಸ್ಪೆಷಲಿ ನೋಡುವಾಗ ಅವರು ತುಂಬ ಅದು ಭಾರತ ಕೆಲಸ ಮಾಡ್ತಾರಲ್ಲ ಅವರದು ಸ್ವಲ್ಪ ಅವ್ರಿಗೆ ಜಾಸ್ತಿ ಬರೋದಕ್ಕೆ ಚಾನ್ಸ್ ಇದೆ. ಅದು ಎಲ್ಲಿ ಬರ್ತದೆ ಅಂದರೆ ಯೂಶ್ವಲಿ ಅದು ಹೊಟ್ಟೆ ಕೆಳಗಡೆ ಅದು ಆ್ಯಕ್ಚುಲಿ, ಮೂತ್ರ ಹೋಗೋ ಜಾಗ ಸೈಡ್ನಲ್ಲಿ ಆ ಸೈಡ್ ಮೇಲ್ಗಡೆ ಅದು ಹೊಟ್ಟೆ ಕೆಳಗಡೆ ಅದು ಆ ಜಾಗನಲ್ಲಿ ಅದು ಸ್ವಲ್ಪ ದಪ್ಪಾಗಿ ಗುಳ್ಳೆ ಥರ ಬರ್ತದೆ. ಅದು ಕೆಲಸ ಮಾಡುವಾಗ ಭಾರ ಎತ್ತುವಾಗ ಸ್ವಲ್ಪ ದಪ್ಪ ಆಗ್ತದೆ, ಮತ್ತು ಮಲಗುವಾಗ ಕಡಿಮೆ ಆಗ್ತದೆ, ಎರಡು ಸೈಡ್ ಬರ್ತದೆ ಅದು ಆ್ಯಕ್ಚುಲಿ. ಮತ್ತೊಂದು ಭಾರ ಎತ್ತುವರು ಬರೋದು, ಮತ್ತು ಅದು ಸಿಗರೇಟ್ ಕುಡಿಯೋದು, ತುಂಬ ಕೆಮ್ಮು ಜಾಸ್ತಿ ಬರೋದು, ಮತ್ತು ಮೂತ್ರ ಅದು ಸ್ವಲ್ಪ ಹೋಗುವಾಗ ಸ್ವಲ್ಪ ಕಷ್ಟಪಟ್ಟು ಹೋಗೋದು, ಬಿಟ್ಟು ಬಿಟ್ಟು ಹೋಗೋದು, ಮತ್ತು ಮೋಷನ್ ಸ್ವಲ್ಪ ಟೈಟಾಗಿ ಹೋಗೋದು, ಕಷ್ಟಪಟ್ಟು ಅದು ಪ್ರೆಷರ್ ಕೊಟ್ಟು ಹೋಗಬೇಕು, ಅದನ್ನ ಕಾರಣ ಅರ್ನಿಯಾ ಅಲ್ಲಿ ಬರೋದು ಆ್ಯಕ್ಚುಲಿ ಅದು ಮೇಲ್ ಅವ್ರಿಗೆ ಆ್ಯಕ್ಚುಲಿ. ಸೊ ಅದು ಆಪ್ಷನ್ ಮೀನ್ಲಿಕ್ಕೆ ನಾವು ಆಪ್ಷನ್ ನೋಡುವಾಗ ಸರ್ಜರಿದ ಆಪ್ಷನ್ ಅದು, ಯಾಕೆಂದರೆ ಅಲ್ಲಿ ಹೊಟ್ಟೆದಿಂದ ಸಣ್ಣದಾಗಿ ಒಂದು ತೂತ ಇರ್ತದೆ ನಾರ್ಮಲ್ ಆಗಿ, ಅದು ನಮ್ಮ ಕೆಲಸ ಮಾಡುವಾಗ ಪ್ರೆಷರ್ ಕಾರಣ ಜಾಸ್ತಿ ಆಗ್ತದೆ ಅದು. ಸೊ ಅದನ್ನ ಬಗೆಯಿಂದ ಅದು ಆ ಗ್ಯಾಪ್ ಜಾಸ್ತಿ ಆಗ್ತದೆ. ಆ ಗ್ಯಾಪ್ ಅದು ನಾವು ಫುಲ್ ಮಾಡೋದಕ್ಕೆ ಟ್ಯಾಬ್ಲೆಟ್ ಏನೂ ಇಲ್ಲ ಆ್ಯಕ್ಚುಲಿ, ಜಸ್ಟ್ ಆಪ್ರೇಷನ್ ಮಾಡಿ ಓಪನ್ ಮಾಡಿ ನಾವು ಒಳಗೆ ಹಾಕಿ ಕ್ಲೋಸ್ ಮಾಡಬೇಕಿತ್ತು. ಅದು ಒಂದು ಮಾತ್ರ ಆಪ್ಷನ್ ಅರ್ನಿಯಾನಲ್ಲಿ, ಆ ಟ್ಯಾಬ್ಲೆಟಲ್ಲಿ ಗುಣ ಆಗೋದಲ್ಲ. ಕೆಲವ್ರು ಕೇಳ್ತಾರೆ ಆ್ಯಕ್ಚುಲಿ ಗಡ್ಡೆ ಉಂಟಲ್ಲ ಅದು ಟ್ಯಾಬ್ಲೆಟ್ನಲ್ಲಿ ಕರಗ್ತದ ಹಾಗೆಂಥದ್ದು, ಅದು ರೇಷಿ ಥರ ಏನೋ ಉಂಟಂದರೆ ಟ್ಯಾಬ್ಲೆಟ್ನಲ್ಲಿ ಕರಗೋದಕ್ಕೆ ಚಾನ್ಸ್ ಉಂಟು, ಬಟ್ ಇದು ರೇಷಿ ಥರ ಇಲ್ಲ. ಅದು ಏನಾಗ್ತದೆ ಲೈಕ್ ಅದು ಹೊಟ್ಟೆ ಒಳಗಡೆ ಕರಳು ಆಚೆ ಬರ್ತದೆ ಆ್ಯಕ್ಚುಲಿ, ಅದೇ ದೊಡ್ಡದಾಗೋದು. ಕೆಲವರಾದ್ರು ತುಂಬ ವರ್ಷ ಕಳೆದು ಬರುವಾಗ ತುಂಬ ದೊಡ್ಡದಾಗಿ ಬೀಜ ಕಡೆ ಹೋಗ್ತದೆ ಅದು, ಅದು ದೊಡ್ಡ ಅರಣ್ಯ ನಿಲ್ತೇನೆ ನಾವು ಯೂಶ್ವಲಿ. ನೆಕ್ಸ್ಟು ಅದು ಯೂಶ್ವಲಿ ಮೇಲ್ ಜನರು ಬರೋದು, ನೆಕ್ಸ್ಟು ಹುಡುಗಿಗಳಿಗೆ ಬರೋದು. ಅದು ನೀವು ನೋಡುವಾಗ ಯೂಶ್ವಲಿ ಅವ್ರದ್ದು ಒಕ್ಕಲಿನಲ್ಲಿ ಅರಣ್ಯ ಬರ್ತದೆ, ಯಾಕಂದರೆ ಲೈಕ್ ಅವ್ರದ್ದು ತುಂಬ ಇದು ಪ್ರೆಗ್ನೆಂಟ್ ಡೆಲಿವರಿ ಜಾಸ್ತಿ ಆಗಿರೋಕೆ ಬರೋದು, ಮಸಲ್ ವೀಕ್ನೆಸ್ ಆಗಿರೋ ಕಾರಣ ಬರೋದು. ಹುಡುಗರುಗಳಿಗೂ ಸ್ಪೆಷಲಿ ಮೇಲ್ ಜನರಿಗೂ ಜಾಸ್ತಿ ಬರೋದಕ್ಕೆ ಕಾರಣ ಅದು ಹೊಟ್ಟೆ ದಪ್ಪ ಇರೋದು, ಅದನ್ನ ಕಾರಣ ಬರೋದಕ್ಕೆ ಚಾನ್ಸ್ ಇದೆ ಅದು ಒಕ್ಕಲಿನಲ್ಲಿ. ಎಲ್ಲಾ ಹರ್ನಿಯಾದ ನೀವು ಆಪರೇಷನ್ ಮಾಡಬೇಕಾಗ್ತದೆ. ಅದು ಈಗ ಸದ್ಯಕ್ಕೆ ನಮ್ದು ಆಪರೇಷನ್ ಅಂದ್ರೆ ಲ್ಯಾಪ್ರೋಸ್ಕೋಪ್ ನಲ್ಲಿ ಮಾಡಬಹುದು, ಓಪನ್ ನಲ್ಲಿ ಮಾಡಬಹುದು. ಆಕ್ಚುಲಿ
0: ಡಾಕ್ಟರ್, ಈಗ ಇದು ಸಣ್ಣ ಮಕ್ಕಳಿಗೆ ಏನಾದ್ರೂ ಹರ್ನಿಯಾ ಸಮಸ್ಯೆ ಬರ್ತದೆ, ಈಗ ಹುಟ್ಟುವ ಮಕ್ಕಳಿಗೆಲ್ಲ ಹೇಗೆ ಬರುತ್ತಾ?
2: ಅದು ಕೆಲವರದ್ದು ಅವ್ರಿಗೂ ಬರ್ತದೆ ಆಕ್ಚುಲಿ, ಸಣ್ಣ ಮಕ್ಕಳು ಸ್ಪೆಷಲಿ ಲೈಕ್ ನಾನೇಳೋದು ಒಂದು ಒಂದು ವರ್ಷ ಒಳಗಡೆ ಇರೋದಕ್ಕೆ ಬರ್ತದೋ ಎರಡು ಮೂರು ವರ್ಷ ಇರೋದಕ್ಕೆ ಬರ್ತದೆ ಆಕ್ಚುಲಿ. ಅದು ಮುಟ್ಟುವಾಗಲಿಂದ ಏನಾಗ್ತದೆ ಲೈಕ್ ಆ ಜಾಗ ಸ್ವಲ್ಪ ವೀಕ್ನೆಸ್ ಇರ್ತದೆ, ಅದು ಮಗು ಡೆಲಿವರಿ ಟೈಮಿಂದ ಸ್ವಲ್ಪ ವೀಕ್ನೆಸ್ ಇರ್ತದೆ ಆಕ್ಚುಲಿ. ಹೋಗುವಾಗ ಏನಾಗ್ತದೆ ಲೈಕ್ ಸ್ವಲ್ಪ ಕೂಡ್ತದೆ ಆಕ್ಚುಲಿ, ಕೆಲವು ಮಕ್ಕಳು ಕೂಡೋದಿಲ್ಲ. ಆ ಮಕ್ಕಳಕ್ಕೆ ಏನ ಮಾಡಬೇಕಂದ್ರೆ ಲೈಕ್ ಅದು ಆಪರೇಷನ್ ಅವಾಗ ಅವ್ರದ್ದು ಆಪರೇಷನ್ ಮಾಡಬೇಕು. ಆ ಟೈಮ್ನಲ್ಲಿ ಏನಂದ್ರೆ ಲೈಕ್ ಮಕ್ಕಳು ಸಣ್ಣ ಮಕ್ಕಳಿಗೂ ಮತ್ತು ದೊಡ್ಡವ್ರ ಆಪರೇಷನ್ ಡಿಫ್ರೆನ್ಸ್ ಏನಂದರೆ, ದೊಡ್ಡವ್ರಿಗೂ ಸ್ಪೆಷಲಿ 18 ಇಯರ್ಸ್ ಮೇಲೆ ಆಪರೇಷನ್ ಮಾಡೋರಿಗೂ ನಾವು ಮೆಷ್ ಅಂತ ಹಾಕ್ತೀವಿ, ನಾವು ಪ್ಲಾಸ್ಟಿಕ್ನಲ್ಲಿ ಒಂದು ಚೀಲ ಒಂದು ಸಿಗ್ತದೆ, ಅದು ನಾವು ಹಾಕ್ಬೇಕಾಗ್ತದೆ ಡೆಫಿನೆಟಾಗಿ. ಯಾಕೆಂದರೆ ಅದು ಪುನಃ ಹರ್ನಿಯ ಬರಬೇಡ ಅಂತ ನಾವು ಹಾಕೋದು. ಬಟ್ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಯೂಶಲಿ ಏನು ಮಾಡಬೇಕಂದ್ರೆ ಅದು ಹಾಕ್ಬೇಕಂತೇನು ಅವಶ್ಯ ಇಲ್ಲ, ಮೆಷ್ ಹಾಕ್ಬೇಕಂತ. ಮೆಷಿಲ ಜಸ್ಟ್ ಜಸ್ಟ್ ಹೋಗಿ ಅದು ಕ್ಲೋಸ್ ಮಾಡಿ ಬರ್ಬೋದು ಆ್ಯಕ್ಚುಲಿ. ಅದು ಸಣ್ಣ ಆಪರೇಷನ್ ಆಗ್ತದೆ ಅವರು ಸಣ್ಣ ಮಕ್ಕಳಿಗೆ ಅದು. ಬಟ್ ಅದು ಎಂತಲ್ಲ ಅದು ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಇಲ್ಲ ಅಂದರೆ ಜನರಲ್ ಅನಶಿಸ ಕೊಟ್ಟು ಮಾಡ್ತಾರೆ ಅದು.
0: ಓಕೆ, ಈಗ ನಮ್ಮ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈಗ ನಿಮ್ಮ ಏನು ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗ ಇದೆ, ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಡಾಕ್ಟ್ರೆ?
2: ಇಲ್ಲಿ ನೀವು ನೋಡಿ ಲೈಕ್ ಎಲ್ಲ ಫೆಸಿಲಿಟೀಸ್ ಇಲ್ಲಿದೆ ಆ್ಯಕ್ಚುಲಿ, ಸೂಪರ್ ಸ್ಪೆಷಾಲಿಟಿ ಎಲ್ಲ ಸಿಗ್ತದೆ. ಎಸ್ಪೆಷಲಿ ಜನರಲ್ ಸರ್ಜರಿ ನೋಡುವಾಗ ನಿಮ್ಮದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇರ್ತದೆ, ಎಂಡೋಸ್ಕೋಪಿ ಮಾಡ್ತೀನಿ ನಾವು, ಹಿಂಗೆ ಓಪನ್ ಸರ್ಜರೀಸ್ ಎಲ್ಲ ಮಾಡ್ತೀನಿ ನಾವು, ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟು, ಕ್ಯಾನ್ಸರ್ ರೋಗಕ್ಕೂ ಟ್ರೀಟ್ಮೆಂಟ್ ಉಂಟು ಇಲ್ಲಿ. ಪ್ಲಸ್ ಇವದು ಮೂತ್ರದ ಪ್ರಾಬ್ಲಮ್ ಇರೋದಕ್ಕಂತ ಡಾಕ್ಟ್ರ್ ಒಬ್ಬರು ಬರ್ತಾರೆ ಇಲ್ಲಿ, ಲೈಕ್ ಫ್ರೈಡೇ ಬರ್ತಾರೆ. ಆಯಿತು, ಮತ್ತೊಂದು ಚರ್ಮದ ರೋಗ ಅದಕ್ಕಂತ ಡಾಗ ಸಪ್ರೇಟ್ ಸರ್ಜರಿ ಉಂಟಂತ ಆ ಡಾಕ್ಟ್ರ್ ಬರ್ತಾರೆ ಆ್ಯಕ್ಚುಲಿ. ಮತ್ತೊಂದು ಹೊಟ್ಟೆ ಒಳಗಡೆದು ಕರಲ್ಲದು ಪ್ರಾಬ್ಲಮ್ ಅದು, ಮತ್ತು ಲಿವರ್ ಪ್ರಾಬ್ಲಮ್ ಇರೋದಕ್ಕಂತ ಸಪ್ರೇಟಾಗಿ ಡಾಕ್ಟರು ಶನಿವಾರ ಬರ್ತಾರೆ. ಅವರದು ಎಂಡೋಸ್ಕೋಪಿ ಮಾಡ್ತಾರೆ, ಕಲ್ನೋಸ್ಕೋಪಿ ಮಾಡ್ತಾರೆ ಅದು ಆ್ಯಕ್ಚುಲಿ. ಇದು ಈ ಫೆಸಿಲಿಟೀಸ್ಲೇ ನಮ್ಮ ಹತ್ರ ಉಂಟದ್ದು
0: ಡಾಕ್ಟ್ರೆ. ಈಗ ಈ ರೀತಿ ಇದ್ದಂಥ ಸಮಸ್ಯೆಗಳು, ಈಗ ಅರ್ನಿಯ ಆಗಿರ್ಬೋದು ಅಥವಾ ಅಪೆಂಡಿಕ್ಸ್ ಆಗಿರ್ಬೋದು, ಲೈಕ್ ಪಿತ್ತಕೋಶಕ್ಕೆ ಸಂಬಂಧಪಟ್ಟಿದ್ದು ಆಗಿರ್ಬೋದು, ಇಂಥದ್ದೆಲ್ಲ ಬರೋದಕ್ಕೆ ನಮ್ಮ ಜನರ ಒಂದು ಲೈಫ್ ಸ್ಟೈಲ್ ಕೂಡ ಸ್ವಲ್ಪ ಕಾರಣ ಆಗುತ್ತೆ. ಯಾವ ರೀತಿಯಾದಂಥ ಆಹಾರ ಕ್ರಮಗಳು, ಲೈಕ್ ಫುಡ್ಗಳನ್ನು ಯಾವ ರೀತಿ ತಗೊಳ್ಬೇಕು, ಅದರ ಬಗ್ಗೆ ನಿಮ್ಮ ಸಲಹೆ?
2: ಓಕೆ, ಡೆಫಿನೆಟಾಗಿ ಇದನ್ನು ನೋಡಿ ಲೈಕ್ ಈಗ ಅಪೆಂಡಿಕ್ಸ್ ಬಗ್ಗೆ ನೀವು ಹೇಳುವಾಗ, ಈಗ ಜಾಸ್ತಿ ಇದು ಪ್ಯಾಕ್ಡ್ ಫುಡ್ ಜಾಸ್ತಿ ಆಗಿತ್ತು, ಪ್ರೊಸೆಸ್ಡ್ ಫುಡ್ ಜಾಸ್ತಿ ಇರ್ತದೆ ಆ್ಯಕ್ಚುಲಿ, ಅದು ನಾವು ಅವಾಯ್ಡ್ ಮಾಡೋರು ಬೆಟರ್. ಆ್ಯಕ್ಚುಲಿ ಅಪೆಂಡಿಕ್ಸ್ ನೀವು ಅವಾಯ್ಡ್ ಮಾಡೋದಕ್ಕಿಂತ ಪ್ರತ್ಯೇಕ ಇದೇನಿಲ್ಲ ಆ್ಯಕ್ಚುಲಿ. ಬಟ್ ಈಗ ನಮ್ಮದು ಈಗ ಜಾಸ್ತಿ ನಾವು ನೋಡೋದು ಹೇಗೆಂದರೆ ಲೈಕ್ ಈಗ ದೊಡ್ಡವ್ರಿಗೂ ಅದು ಬರೋದು ಕಾರಣ ಈಗ ಹೇಗೆ ನೋಡುವಾಗ ಮೋಸ್ಟ್ಲಿ ಅದು ಪ್ಯಾಕ್ಡ್ ಫುಡ್ ಇರ್ಬೋದು ಅಂತ ಹೇಳ್ತಾರೆ. ಒಂದು ಅದು ಬಿಟ್ಟು ಬೇರೆ ಎಂಥ ಇದು ಅವಾಯ್ಡ್ ಮಾಡೋದಕ್ಕೇನಿಲ್ಲ ಆ್ಯಕ್ಚುಲಿ ಅಪೆಂಡಿಕ್ಸ್ ಅದು ಸಣ್ಣ ಮಕ್ಕಳಿಗೆ. ದೊಡ್ಡವ್ರಿಗೆ ನಾವು ಹಾಕಿ ನಾನು ಹೇಳೋದು ಪ್ಯಾಕ್ಡ್ ಫುಡ್ ತಿನ್ನೋದು, ಪ್ರೊಸೆಸ್ ಫುಡ್ ತಿನ್ನೋದು, ಬಿಸ್ಕೆಟ್ಸ್ ನಾನು ಹೇಳೋದು ಸ್ಪೆಷಲಿ ಬಿಸ್ಕೆಟ್ಸ್. ಯಾವ ಫುಡ್ ಐಟಮ್ದು ನಾರ್ಮಲ್ ಆಗಿ ನಮ್ಮದು ಆ ಕಾಲದಲ್ಲಿ ನೋಡುವಾಗ ಫುಡ್ ಐಟಮ್ ಯಾವುದು ಒಂದಿನ ಮೇಲೆ ಇರೋದಿಲ್ಲ ಆ್ಯಕ್ಚುಲಿ. ಈಗಿರೋದೆಲ್ಲ ಒಂದು ತಿಂಗಳ ಮೇಲೆ ಇರ್ತದೆ, ಒಂದು ವರ್ಷದ ಮೇಲೆ ಇಟ್ಟು ಮಾಡ್ತಾರೆ ಪ್ರೊಸೆಸ್ಡ್ ಫುಡ್, ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತಾರೆ ಸರ್, ಅದು ಒಂದು ಕಾರಣ ಇರೋದಕ್ಕಂತ. ಆ್ಯಂಡ್ ಅಗೇನ್ ನೆಕ್ಸ್ಟ್ ನೀವು ನೋಡುವಾಗ ಯೂಶಲಿ ನೀವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ ಕಾರಣ ಪಿತ್ತಕೋಶದ ಪ್ರಾಬ್ಲಮ್ ಬರೋದಕ್ಕೆ ಚಾನ್ಸ್ ಇದೆ. ನಿಮ್ಗೆ ನೀವು ಜಾಸ್ತಿ ಕೊಬ್ಬಾಗ್ರ ತಿನ್ನೋದು, ಮತ್ತು ಮಸಾಲೆ ಐಟಮ್ ಜಾಸ್ತಿ ತಿನ್ನೋದು, ಮತ್ತು ಜಾಸ್ತಿ ಖಾರ ಹಾಕಿ ಮಾಡೋದು, ಹುಳಿ ಹಾಕಿ ಮಾಡೋದು, ಮತ್ತು ನೀರು ಕಡಿಮೆ ಕುಡಿಯೋದು, ಈ ಕಾರಣ ನೋಡುವಾಗ ಪಿತ್ತಕೋಶದಲ್ಲಿ ಕಲ್ಲು ಬರೋದಕ್ಕೆ ಚಾನ್ಸ್ ಉಂಟು. ಸೊ ಪಿತ್ತ ಯಾವಾಗಲೂ ಜಾಸ್ತಿ ಬರ್ತಾ ಇರ್ತದೆ ಆ್ಯಕ್ಚುಲಿ ಲಿವರಿಂದ. ಆ ಪಿತ್ತಕೋಶ ಏನು ಮಾಡ್ತದೆ ಅದು ಸ್ಟೋರ್ ಮಾಡ್ತದೆ ಆ್ಯಕ್ಚುಲಿ. ನೀವು ಜಾಸ್ತಿ ಕೊಬ್ಬಾಗ್ರ ತಿನ್ನುವಾಗ ಏನಾಗ್ತದೆ ಅಂದರೆ ಲೈಕ್ ಅದು ಜಾಸ್ತಿ ಯೂಸ್ ಆಗ್ತದೆ, ಹೊಸದು ಬರೋದು ಮಾತ್ರ ಯೂಸ್ ಆಗ್ತದೆ, ಹಳೇದು ಯೂಸ್ ಆಗುತ್ತೆ. ಅದು ಸ್ಟೇಮ್ ಅಲ್ಲಿ ಇಟ್ಟು ಏನಾಗ್ತದೆ ಅಂದರೆ ಲೈಕ್ ಅದು ಕಲ್ಲಾಗಿ ಶುರು ಆಗ್ತದೆ. ಅದು ಕಿಡ್ನಿದ ಕಲ್ಲು ಮತ್ತು ಪಿತ್ತಕೋಶ ಕಲ್ಲು ಒಂದೇ ಥರ ಇಲ್ಲ. ಕಿಡ್ನಿದ ಕಲ್ಲು ನೀರು ಜಾಸ್ತಿ ಕುಡಿಯುವಾಗ ಯೂಶಲಿ ಹೋಗ್ತದೆ. ಕೆಲವು ಮಕ್ಕಳು ಕೇಳ್ತಾರೆ ಅದು ಸರ್ ಹೊಟ್ಟೆ ಒಳಗಡೆ ಕಲ್ಲು ಉಂಟು ಅದು ಹೋಗ್ತದಲ್ಲ ನೀರು ಜಾಸ್ತಿ ಕುಡಿಯುವಾಗ ಇದೆಯಾಗೆ ಹೋಗೋದಲ್ಲ ಅಂತ. ಕಿಡ್ನಿದು ಕಲ್ಲು ಇರೋದು ಬೇರೆ ಸಮಸ್ಯೆ, ಅದು ಪಿತ್ತಕೋಶದಲ್ಲಿ ಕಲ್ಲಿರೋದು ಬೇರೆ ಸಮಸ್ಯೆ. ಅದು ಪಿತ್ತಕೋಶದ ಕಲ್ಲದು ಟ್ಯಾಬ್ಲೆಟ್ ಕೊಟ್ಟು ಟ್ಯಾಬ್ಲೆಟ್ ಉಂಟು, ಅದು ಕೊಡೋದು ಕಾರಣ ಏನಂದ್ರೆ ಲೈಕ್ ಅದು ಹೊಸದಾಗಿ ಕಲ್ಲು ಬರೋದಿಲ್ಲ ಅಂತ ನಾವು ನೋಡ್ಬೋದು. ಬಟ್ ಸರ್ಜರಿ ಮಾಡೋದು ಬೆಟರ್ ಅದಕ್ಕೆ ಆ್ಯಕ್ಚುಲಿ. ಲ್ಯಾಪ್ರೋಸ್ಕೋಪ್ನಲ್ಲಿ ಯೂಶಲಿ ಮಾಡ್ತೀವಿ ನಾವು. ಇನ್ ಕೇಸ್ ಅದು ಕ್ಯಾನ್ಸರಾಗೆ ಆಗ್ತದೆ ಅಂದರೆ ಅದು ಮಾತ್ರ ನಾವು ಓಪನ್ ಸರ್ಜರಿ ಮಾಡ್ತೀವಿ ನಾವು ಆ್ಯಕ್ಚುಲಿ.
0: ಡಾಕ್ಟರ್, ಈಗ ಅರ್ನಿಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಅರ್ನಿಯ ನಮ್ಮ ಈ ಜನರಲ್ಲಿ ಉಂಟು ಅಥವಾ ಆ ರೀತಿಯಾದ ಪ್ರಾಬ್ಲಮ್ ಉಂಟು ಅಂತ ಗೊತ್ತಾಗೋದು ಹೇಗೆ, ಮತ್ತು ಅದರಿಂದ ಆಪರೇಷನ್ ಮಾಡದಿದ್ದರೆ ಏನೆಲ್ಲ ಒಂದು ಸಮಸ್ಯೆಗಳಾಗ್ಬೋದು?
2: ಈಗ ಅರ್ನಿಯದು ಹೇಗೆ ಆಗ್ತದೆ ಅಂತ ಲೈಕ್ ನಾವು ಹೇಳಿ ತನಕ ಅದು ಮುಂಚೆ ಹೇಳಿದೆ ನಾನು ಅದಂತಲ್ಲದು ಜಾಸ್ತಿ ಭಾರ ತೂಕೋದು ಎತ್ತೋದು ಸ್ಪೆಷಲಿ ಲೈಕ್ ಈವನ್ ಅಬ್ನಾರ್ಮಲ್ ವೆಯ್ಟ್ ಲಿಫ್ಟಿಂಗ್ ಈಗ ಜಿಮ್ಗೆ ಹೋಗೋರೋದು ಸ್ವಲ್ಪ ವೆಯ್ಟ್ ಲಿಫ್ಟ್ ಪ್ರಾಪರ್ ಆಗಿ ಆ ಪೊಸಿಷನಲ್ಲಿ ಮಾಡುತ್ತೆ ಲೈಕ್ ಇನ್ನು ಲಿಫ್ಟ್ ಮಾಡಬೇಕು ಪೊಸಿಷನ್ ಚೇಂಜ್ ಆಗಿತ್ತು ಅಂದರೆ ಆ ಪೋಸ್ಚರ್ ಚೇಂಜ್ ಆಗಿ ತಗೊಳ್ಳುವ ವೆಯ್ಟ್ ಲಿಫ್ಟ್ ಮಾಡುವಾಗ ಅವರು ಕಾರ್ನಿಯ ಬರೋದಕ್ಕೆ ಚಾನ್ಸ್ ಇದೆ ಮತ್ತು ಲೈಕ್ ಇದು ಯೂಶ್ವಲಿ ಲೈಕ್ ಭಾರ ಎತ್ತೋದು ಕೂಲಿ ಕೆಲಸ ಮಾಡ್ತಾರಲ್ಲ ಅವರದು ಭಾರ ಜಾಸ್ತಿ ಎತ್ತಾರೆ ಆ್ಯಕ್ಚುಲಿ ಸೊ ಅವ್ರಿಗೂ ಅರ್ನಿಯ ಬರೋದಕ್ಕೆ ಚಾನ್ಸ್ ಉಂಟು ಮತ್ತೊಂದು ಏಜ್ ಜಾಸ್ತಿ ಆಗಿರೋಕ್ಕೂ ಅರ್ನಿಯ ಬರ್ತದೆ ಅವ್ರಿಗೆ ಆಗ್ತದಂದರೆ ಅದು ಪ್ರಾಸ್ಟೇಟ್ ಗ್ರಂಥಿ ಉಂಟು ಆ್ಯಕ್ಚುಲಿ ಅದೇನಾಗ್ತದಂದ್ರೆ ಅದು ಸ್ವಲ್ಪ ಏಜ್ ಜಾಸ್ತಿ ಆಗುವ ಸ್ಪೆಷಲಿ 40-45 ಮೇಲೆ ಆಗುವಾಗ ಪ್ರಾಸ್ಟೇಟ್ ಏನಾಗ್ತದೆ ಸ್ವಲ್ಪ ದಪ್ಪ ಆಗ್ತದೆ ಅದು ಕಿಡ್ನಿ ಬ್ಲಾ ಇದಂತ ಯೂರಿನರಿ ಬ್ಲಾಡರ್ ಹೇಳ್ತೀನಿ ಅದು ಮತ್ತು ಯೂರಿನ್ ಹೋಗೋ ಜಾಗ ಮಧ್ಯದಲ್ಲಿ ಉಂಟದು ಅದೇನಾಗ್ತದೆ ಲೈಕ್ ಅದು ದಪ್ಪ ಆಗುವಾಗ ಅದು ಕಂಪ್ರೆಸ್ ಮಾಡ್ತದೆ ಹೋಗೋ ಜಾಗ ಮೂತ್ರ ಹೋಗೋ ಜಾಗನ ಕಂಪ್ರೆಸ್ ಮಾಡ್ತದೆ ಸೊ ಅದನ್ನ ಬಗ್ಗೆ ಅಂತ ಮೂತ್ರ ಬರೋದ್ರಲ್ಲಿ ನಿಮ್ಮದು ಸ್ವಲ್ಪ ಕಡಿಮೆ ಆಗ್ತದೆ ಸೊ ಅದಕ್ಕೋಸ್ಕರ ನೀವು ಏನು ಮಾಡ್ತೀನಿ ಲೈಕ್ ಅದು ಪ್ರೆಷರ್ ಕೊಟ್ಟು ಮಾಡ್ತೀವಿ ಹೋಗ್ತೀವಿ ನೀವು ಹೊಟ್ಟೆಯಿಂದ ನಾರ್ಮಲಾಗಿ ಪ್ರೆಷರ್ ಕೊಟ್ಟದ್ದು ಸೊ ಅದನ್ನ ಕಾರಣ ಅರ್ನಿಯ ಬರ್ತದೆ ಏಜ್ ಆಗಿರೋರ್ಗೆ ಮಕ್ಕಳಕ್ಕದು ಯೂಶ್ವಲಿ ಮಕ್ಕಳಿಗದೆ ನಾನು ಮುಟ್ಟುವಾಗಿಂದ ಇರ್ತದೆ ಆ್ಯಕ್ಚುಲಿ ಅದು ನಾವೇನು ರೀಸನ್ ಅಂತ ಅದೇನಿಲ್ಲ ಆ್ಯಕ್ಚುಲಿ ಅದು ಬರುವಾಗಲೇ ಆಗಿರ್ತದೆ ಆ್ಯಕ್ಚುಲಿ ಅದು ಅದೇ ಅದು ರೀಸನ್ ಅಂತ ಏನಿಲ್ಲ ಅದು ಆ್ಯಕ್ಚುಲಿ ಅದು ಹೇಗೆ ಬರ್ತದೆ ಅಂತ ಏನಿಲ್ಲ ಅದು ನಾನು ಹೇಳಕ್ಕೆ ಅನ್ಕೊಳ್ಳಿ ಅಲ್ಲಿ ಮಾಂಸ ಸ್ವಲ್ಪ ವೀಕ್ನೆಸ್ ಇರ್ತದೆ ಆ್ಯಕ್ಚುಲಿ ಹೋಗುವಾಗ ಅದು ಕೂರ್ತದೆ ಆ್ಯಕ್ಚುಲಿ ಬಟ್ ಕೆಲವ್ರಿಗೆ ಕೂಡೋದಲ್ಲ ಅವ್ರಿಗೆ ನೀವು ಆಪ್ರೇಷನ್ ಮಾಡಬೇಕಾಗ್ತದೆ ನೀವು ಲೇಟಾಗಿ ಮಾಡುವಾಗ ಏನಾಗ್ತದೆ ಲೈಕ್ ನೆಕ್ಸ್ಟ್ ಮೆಶ್ ಆಗಬೇಕಾಗ್ತದೆ ನೀವು ಏಜ್ ಜಾಸ್ತಿ ಆಗುವಾಗ ಸಣ್ಣದಿರುವಾಗ ಮೆಶ್ ಆಗಿಲ್ಲ ಅಂದರೆ ಸ್ವಲ್ಪ ನಿಮ್ದು ಅಂತಲ್ಲದು ಮೆಶ್ದು ಯೂಶ್ವಲಿ ಅದು ಒಂದು ಸ್ವಲ್ಪ ಏನಂದ್ರೆ ಲೈಕ್ ಅದು ಪ್ರಾಸ್ಟಿಕ್ ಥರ ಅದು ಆ್ಯಕ್ಚುಲಿ ಲೈಕ್ ಆರ್ಥೋಪೆಡಿಕ್ ಸರ್ಜರಿ ಥರ ಅದು ನಾವು ಮಾಡೋದು ಸೊ ಅದು ಮೆಶ್ ಆಗ್ತೀವಿ ನಾವು ಅದು ಇನ್ಫೆಕ್ಷನ್ ಆಗೋದು ಚಾನ್ಸ್ ಜಾಸ್ತಿ ಉಂಟು ಸೊ ಅದನ್ನ ಬಗ್ಗೆ ಅಂದರೆ ನೀವು ಸಣ್ಣದಿರುವಾಗ ಮಾಡುವಾಗ ಈಸಿ ಆಗ್ತದೆ ನಿಮ್ಗೆ ಆ್ಯಕ್ಚುಲಿ ಖರ್ಚು ಕಡಿಮೆ ಆಗ್ಬೋದು ನಿಮ್ಗೆ ಆ್ಯಕ್ಚುಲಿ ಓ ಟಿ ಟೈಮಿಂಗ್ ಖರ್ಚು ಆಗ್ತದೆ ಅದು ಸಣ್ಣ ಮಕ್ಕಳಂತ ನಾವು ಇಟ್ಕೊಂಡು ಹಾಗೆ ಬಿಡೋದು ಬೇಡ ಮತ್ತೊಂದು ಸಣ್ಣ ಕೆಲವ್ರಿಗೆ ಏನಾಗ್ತದೆ ಲೈಕ್ ಗೋಕುಲ್ನಲ್ಲಿ ಅರ್ನಿಯ ಬರ್ತದೆ ಸಣ್ಣ ಮಕ್ಕಳಿಗೆ 2-3 ತಿಂಗಳ ಮಕ್ಕಳಿಗೆಲ್ಲ ಇರ್ತದೆ ಆ್ಯಕ್ಚುಲಿ ಅದು ಯೂಶ್ವಲಿ ಮಾಡಬೇಕಂತ ಅವಶ್ಯಕನೇ ಇಲ್ಲ ಆ ಅರ್ನಿಯ ಯೂಶ್ವಲಿ ಏನಾಗ್ತದೆ ಅಂದರೆ ಲೈಕ್ 1 ವರ್ಷ ಅಲ್ಲಿ 1-2 ವರ್ಷ ನೋಡುವಾಗಲೇ ಅದು ಕಡಿಮೆ ಆಗ್ತದೆ ಇನ್ ಕೇಸ್ 2 ವರ್ಷ ಮೇಲೆ ಕಡಿಮೆ ಆಗಿಲ್ಲ ಅಂದರೆ ಆಪ್ರೇಷನ್ ಮಾಡೋದು ರೈಟ್ ಅದು ಆಯ್ತಾ ನನ್ನ ಸಣ್ಣ ಮಕ್ಕಳಿಗೆ ಉಕ್ಕಲ್ನಲ್ಲಿ ಅರ್ನಿಯ ಮಾತ್ರ ಇರೋದು ಬಾಕಿ ಕೆಳಗಡೆ ಇರೋದು ಯಾವ ಏಜ್ ಇರುವಾಗಲೂ ಮಾಡೋದು ಬೆಟರ್ ಆ್ಯಕ್ಚುಲಿ ನೆಕ್ಸ್ಟದು ಇನ್ ಕೇಸ್ ನಾನು ದೊಡ್ಡವ್ರಿಗೆ ಆಪ್ರೇಷನ್ ಮಾಡಿಲ್ಲ ಮತ್ತು ಸಣ್ಣ ಮಕ್ಕಳಿಗೆ ಮಾಡಿಲ್ಲ ಅಂದರೆ ಏನಾಗ್ಬೋದಂತ ಈಗ ಅರ್ನಿಯ ಅದು ಸಣ್ಣ ಸ್ಟಾರ್ಟಿಂಗ್ನಲ್ಲಿ ಸಣ್ಣದಿರ್ತದೆ ಹೋಗುವಾಗ ದೊಡ್ಡದಾಗ್ತದೆ ದೊಡ್ಡದಾಗುವ ಏನಾಗ್ತದೆ ಸಣ್ಣದಿರುವಾಗ ಪ್ರಾಬ್ಲಮ್ ಇರೋದಿಲ್ಲ ದೊಡ್ಡದಾಗುವ ಏನಾಗ್ತದೆ ಮಧ್ಯದಲ್ಲಿ ಐ ಮೀನ್ ದೊಡ್ಡದಾಗುವಾಗ ನಾನು ಹೇಳೋದು ಅರ್ನಿಯ ದೊಡ್ಡದಾಗ್ತದೆ ಅದನ್ನಲ್ಲಿ ಏನಾಗ್ತದೆ ಅಲ್ಲಿ ಕರ್ಲು ಬಂತಿಯತ್ಲಿ ಬಂದು ಹೋಗ್ತದೆ ಆ್ಯಕ್ಚುಲಿ ಬಂದು ಹೋಗ್ತದೆ ಸೊ ಬಂದು ಹೋಗಿ ಬ್ಲಾಕ್ ಆಗೋದಕ್ಕೆ ಚಾನ್ಸ್ ಇದೆ ಆ್ಯಕ್ಚುಲಿ ಕರ್ಲು ಬ್ಲಾಕ್ ಆಗಿತ್ತು ಅಂದರೆ ನೀವು ಸಣ್ಣ ಕರ್ಲು ಕಟ್ ಮಾಡಿ ಪುನಃ ಅದು ದೊಡ್ಡ ಆಪ್ರೇಷನ್ ಥರ ಆಗ್ತದೆ ಸೊ ನೀವು ದೊಡ್ಡ ಆಪ್ರೇಷನ್ ಮಾಡೋದ್ರ ಬಗ್ಗೆ ಅಂದರೆ ನೀವು ಸಣ್ಣದಾಗಿ ಅದು ಅರ್ನಿಯದು ಮಾಡೋದು ಸೇಫ್ಟಿ ನಮಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ಅಂತ ಹೇಳ್ತೀನಿ ನಾವು ಅದು ಕೆಲವರು ಪ್ರೆಸೆಂಟ್ ಮಾಡ್ತಾರೆ ಲೈಕ್ ನಮ್ಮದು ಬರುವಾಗ ಏನಾಗ್ತದೆ ಲೈಕ್ ಒಂದು ಬ್ಲಾಕ್ ಆಗಿ ಬರ್ತದೆ ಅದು ಏನಾಗ್ತದೆ ಲೈಕ್ ಬ್ಲಾಕ್ ಹೇಗೆ ಆಗ್ತದೆ ಅದು ಹೇಗೆ ಅಂದರೆ ನೋವಾಗ್ತದೆ ಯೂಶ್ವಲಿ ಅರ್ನಿಯ ನೋವಾಗೋದಲ್ಲ ಎಮರ್ಜೆನ್ಸಿ ಆಗಿ ಆಗ್ತದೆ ಲೈಕ್ ಅರ್ನಿಯ ಅರ್ನಿಯದಲ್ಲಿ ನೋವಾಗ್ತದೆ ಅದು ದಪ್ಪ ಅದು ಗಡ್ಡೆ ಇರೋದು ದಪ್ಪ ಇರ್ತದೆ ಕೆಳಗಡೆ ಅದು ಮಲಗುವಾಗಲು ಇಲ್ಲ ಅದು ರೆಸ್ಟ್ ಹೋಗಲು ಕಡಿಮೆ ಆಗೋದಲ್ಲ ಅದೇ ಥರ ಇರ್ತದೆ ಮತ್ತು ಆ ಜಾಗ ಸ್ವಲ್ಪ ರೆಡ್ಡಾಗಿರೋದು ವಾಂದಿ ಬರೋದು ಮೋಷನ್ ಹೋಗಿಲ್ಲ ಇದೆಲ್ಲ ನೋಡುವಾಗ ಅದು ಬ್ಲಾಕ್ ಆಗಿತ್ತದೆ ಸೊ ನೀವು ಇಮಿಡಿಯೇಟಾಗಿ ನೀವು ಆಪ್ರೇಷನ್ ಮಾಡಬೇಕು ಅವಾಗ ನಾರ್ಮಲ್ ಆಗಿ ಅರ್ನಿಯ ಬಂದು ಹೋಗೋದು ಎಮರ್ಜೆನ್ಸಿ ಥರ ಮಾಡಬೇಕಂತ ಅವಶ್ಯಕನೇ ಇಲ್ಲ ಬಟ್ ಬ್ಲಾಕ್ ಆಗಿತ್ತು ಅಂದರೆ ಡೆಫಿನೆಟ್ ಆಗಿ ನೀವು ಆಪರೇಷನ್ ಮಾಡಬೇಕು ಆ ದಿನ ಮಾಡೋದು ಬೆಟರ್ ಲೇಟ್ ಮಾಡುವಾಗ ಆ ಕರಳದು ಸೆತ್ತೋಗೋದ ಚಾನ್ಸ್ ಉಂಟು ಸೊ ಅದನ್ನ ಬಗ್ಗೆ ಅದು ಕಟ್ ಮಾಡಿಬಿಟ್ಟು ಪುನಃ ಅಟ್ಯಾಚ್ ಮಾಡೋದು ದೊಡ್ಡ ಆಪರೇಷನ್ ಆಗ್ತದೆ ನಿಮಗೆ ಆ್ಯಕ್ಚುಲಿ ಸೊ ಅದನ್ನ ಬಗ್ಗೆ ಅರ್ನಿಯದ ಆಪರೇಷನ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ ನಾವು
0: ಮತ್ತೆ ಈ ಥರ ಈ ಕೂತು ಕೆಲಸ ಮಾಡೋದ್ರಿಂದ ಅಥವಾ ಲಾಂಗ್ ಈ ಥರ ವೆಹಿಕಲ್ ಡ್ರೈವ್ ಮಾಡೋದ್ರಿಂದ ಈ ಥರದ್ದೆಲ್ಲ ಸಮಸ್ಯೆಗಳನ್ನಾದರೂ ಬರ್ಬೋದಾ
2: ಇಲ್ಲ ಟ್ರಾವೆಲಿಂಗ್ ಮಾಡೋದು ಬೇಕಂದ್ರೆ ಅರ್ನಿಯದು ಏನು ಬರೋದಲ್ಲ ಆ್ಯಕ್ಚುಲಿ ಆಯ್ತಾ ನೀವು ಟ್ರಾವೆಲಿಂಗ್ ಮಾಡೋದು ಜಾಸ್ತಿ ಅಂದರೆ ಲೈಕ್ ನೀವು ಭಾರ ಎತ್ತೋದು ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಏನೇನೇನು ಕೆಲಸ ಮಾಡ್ತಿರೋ ಅದು ಬರ್ತದೆ ಆ್ಯಕ್ಚುಲಿ ಸೊ ಟಿ ಬಿ ಕಾಯಿಲೆ ಇರೋದು ಬರ್ತದೆ ಆ್ಯಕ್ಚುಲಿ

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಅಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ.

ಸೋತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮ ಮನಸ್ಸಿಗೆ ಮಧುರ ಸಂಗೀತದ ಸ್ಪರ್ಶ ನೀಡಲು ನಿಮ್ಮ ನೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಳವ.

ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಸಂಗೀತ ಒಂದು ಸಂಗಾತಿಯಿಂದಾಗಿ ಕೆಲವೊಮ್ಮೆ ಅದು ನಮ್ಮ ನೆನಪುಗಳನ್ನು ತಾಜಾ ಮಾಡುತ್ತದೆ, ಕೆಲವೊಮ್ಮೆ ಮನಸ್ಸಿಗೆ ಸಾಂತ್ವನ ನೀಡುತ್ತದೆ, ಮತ್ತೊಮ್ಮೆ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಹಳೆಯ ಗೀತೆಯ ಮಮತೆಗೂ ಇಂದಿನ ಆಧುನಿಕ ಮೆಲೋಡಿಗಳ ಹೊಸತನಕ್ಕೂ ನಡುವೆ ಒಂದು ಸುಂದರ ಪಯಣದ ಜೊತೆಗೆ ಹಳೆಯ ನೆನಪುಗಳು ಮತ್ತು ಹೊಸ ಭಾವನೆಗಳನ್ನು ಎರಡನ್ನೂ ಸೇರಿಸಿಕೊಂಡು ನಿಮಗಿಷ್ಟವಾಗುವಂತೆ ಸಿದ್ಧಪಡಿಸಲಾಗಿದೆ ಎಂಬ ನಂಬಿಕೆ ನನ್ನದು. ಹಾಗಾದರೆ ನಿಮ್ಮ ಮನಸ್ಸನ್ನು ಸಂಗೀತದ ಅಲೆಯಲ್ಲಿ ತೇಲಾಡಿಸೋಣವೇ. ಇದೀಗ ಮೊದಲನೆಯದಾಗಿ ಮನಸ್ಸಿಗೆ ಎನರ್ಜಿ ತುಂಬುವ ಒಂದು ಹಾಡನ್ನು ಕೇಳೋಣ. ಗಂಡನ ಮನೆ ಚಿತ್ರದ ಈ ಹಾಡಿಗೆ ಧ್ವನಿ ನೀಡಿದ್ದಾರೆ ರಮೇಶ್ ಚಂದ್ರ. ಈ ಹಾಡಿನ ಸಂಗೀತ ಮತ್ತು ಸಾಹಿತ್ಯ ರಚನೆ ಎಸ್ ಮಹೇಂದರ್.

ಇದೀಗ ಪ್ರೀತಿಗಾಗಿ ಚಲನಚಿತ್ರದ ಕೆಎಸ್ ಚಿತ್ರ ಪ್ರಸನ್ನ ಹಾಗೂ ಎಸ್ ಎ ರಾಜಕುಮಾರ್ ಹಾಡಿರುವ ಗೀತೆ. ಸಂಗೀತ ನೀಡಿದ್ದಾರೆ ಎಸ್ ಎ ರಾಜಕುಮಾರ್, ಸಾಹಿತ್ಯ ಕೆ ಕಲ್ಯಾಣ್. ಕುಟುಂಬದ ಸಂತೋಷ ಪ್ರೀತಿ ಸಿಹಿ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಸುಂದರ ಗೀತೆ ನಿಮಗಾಗಿ.

ಕೇಳಿ ಪ್ರೀತಿಯ ಮೊದಲ ಅನುಭವಗಳನ್ನು ಸೊಗಸಾಗಿ ಮೂಡಿಸುವ ಮೊದಲ ಚಲನಚಿತ್ರದ ಒಂದು ಮಧುರ ಗೀತೆ. ಶ್ರೀನಿವಾಸ್ ಮತ್ತು ಸುನಿತಾ ಉಪಾದೃಷ್ಟ ಅವರು ಹಾಡಿರುವ ಈ ಹಾಡಿಗೆ ಸಂಗೀತ ವಿ ಹರಿಕೃಷ್ಣ ಮತ್ತು ಸಾಹಿತ್ಯ ರಚಿಸಿದ್ದಾರೆ ವಿ ನಾಗೇಂದ್ರ ಪ್ರಸಾದ್.

ಈಗ ಜೀವನದ ಅರ್ಥವನ್ನು ಸುಂದರವಾಗಿ ಹೇಳುವ ಒಂದು ಆಧುನಿಕ ಗೀತೆಯನ್ನು ಕೇಳೋಣ. ಜೀವನವೇ ನಾಟಕ ಸಮ್ಯ ಚಿತ್ರದ ಈ ಹಾಡಿಗೆ ಮನವೊಟ್ಟುವ ಧ್ವನಿ ನೀಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು. ಸಂಗೀತ ನೀಡಿದ್ದಾರೆ ಅತಿಶಯ್ ವೇದಾಂತ್ ಜೈನ್. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್. ಜೀವನದ ನಿಜವಾದ ಮೌಲ್ಯಗಳನ್ನು ಸ್ಪರ್ಶಿಸುವ ಈ ಹಾಡು ಇದೀಗ ನಿಮಗಾಗಿ.

ಕೊನೆಯದಾಗಿ ಪ್ರೀತಿ ಭಾವನೆ ಮತ್ತು ಮನಸ್ಸಿನ ನಾಜುಕಾದ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಗೀತೆ ಕೇಳೋಣ. ಲವ್ವೇ ಪಾಸಾಗಲಿ ಚಿತ್ರದ ಈ ಹಾಡಿಗೆ ಅದ್ಭುತವಾದ ಸಂಗೀತ ಮತ್ತು ಸಾಹಿತ್ಯವನ್ನು ನೀಡಿದ್ದಾರೆ ಹಂಸಲೇಖ.

ಇದೀಗ ಈ ಮಧುರ ಸಂಗೀತದ ಪಯಣ ಇಲ್ಲಿಗೆ ಮುಕ್ತಾಯವಾಗಿದೆ. ಸಂಗೀತ ಎಂದಿಗೂ ಕಲಾತೀತ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆಯಲ್ಲೇ ಇರುತ್ತದೆ. ಇಂದಿನ ಈ ಕಾರ್ಯಕ್ರಮ ನಿಮ್ಮ ದಿನವನ್ನು ಇನ್ನಷ್ಟು ಸುಂದರಗೊಳಿಸಿತೆಂದು ಆಶಿಸುತ್ತಾ ಮತ್ತೆ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಹೊಸ ಗೀತೆಗಳೊಂದಿಗೆ ಭೇಟಿಯಾಗೋಣ ಎನ್ನುತ್ತಾ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪೇಕಡವ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಚನ್ನಮಣದ ನಾದ ತರಂಗ. ಶುಭ ದಿನ.

0: ಹಾಕಿದ ಬಂದುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು.
1: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುಡ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
0: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪಂಜಾಬ್, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ.

ಇದು ರೇಡಿಯೋ ನಿನಾದ 90.4 FM. ಈಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಕೇಳೋಣ.

ಕೇಳುಗರಿಗೆ ನಮಸ್ಕಾರ. ಎಸ್ಟಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಾದ ನಾವು ಪ್ರಕೃತಿ ಮನೋವಿಜ್ಞಾನದ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದೇವೆ.

ಅಯ್ಯೋ ಅಣ್ಣ, ಏನ್ ಮಾಡ್ತಿದ್ದೀರಾ? ದೇವ್ರೆ, ಮರ ಕಡಿತಿದ್ದೀರಾ? ಕಡಿಬೇಡಿ ಅಣ್ಣ, ಮರ ಕಡಿಬೇಡಿ, ನಿಲ್ಸಿ, ಪ್ರಕೃತಿಯನ್ನ ಉಳಿಸಿ. ಜೀವನದಲ್ಲಿ ಭಯ ಇದ್ದರೆ ಅದು ನಮ್ಮನ್ನು ಕೊಂದು ತಿನ್ನುತ್ತದೆ. ಜೀವನದ ಎಲ್ಲ ನೋವುಗಳನ್ನು ಮರೆಸುವೆ. ಒಮ್ಮೊಮ್ಮೆ ಎಲ್ಲ ನೋವಿಗೂ ನೀನೇ ಕಾರಣವಾಗುವೆ. ಹೇ ಪ್ರಕೃತಿ, ನೀ ಏಕೆ ಹೀಗೆ?

ಇದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗದ ಸರ್ಜನ್ ಆಗಿರುವ ಡಾಕ್ಟರ್ ಬಾಲಾಜಿ ಪ್ರಭಾಕರನ್ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ.
0: ಡಾಕ್ಟರ್, ಈಗ ಮೊದಲನೇದಾಗಿ ಹೆಚ್ಚು ಕೇಳ್ತಾ ಇರುವಂತದ್ದು ಅಪೆಂಡಿಕ್ಸ್ ಅಂತ ಜನ ಮಾತಾಡ್ತಾರೆ. ಈ ಅಪೆಂಡಿಕ್ಸ್ ಹೇಗೆ ಬರ್ತದೆ ಮತ್ತೆ ಈ ವಿಚಾರದ ಬಗ್ಗೆ ತಾವು ನಮ್ಮ ಕೆಲವರಿಗೆ ಮಾಹಿತಿ ಕೊಡುವುದಾದ್ರೆ?
2: ಅಪೆಂಡಿಕ್ಸ್ದು ಯೂಶಲಿ ಸಣ್ಣ ಮಕ್ಕಳಿಗೆ ಜಾಸ್ತಿ ಬರೋದುಂಟು, ದೊಡ್ಡವರು ಸ್ವಲ್ಪ ರೇರ್ ಆಗಿ ಬರ್ತದೆ. ಬಟ್ ಈಗ ಜನ ತುಂಬ ಆಗ್ತಾ ಇದೆ. ಅದು ಅಪೆಂಡಿಕ್ಸ್ ಸಣ್ಣದಾಗಿ ಒಂದು ಸಣ್ಣ ಕರಳ ಮಧ್ಯದಲ್ಲಿ ಒಂದು ಇರ್ತದೆ, ಆ್ಯಕ್ಚುಲಿ ಒಂದು ನೂಲ್ ಥರ ಇರ್ತದೆ. ಆ್ಯಕ್ಚುಲಿ ಅದು ದೊಡ್ಡದಾಗ್ತದೆ, ಅದು ಬ್ಲಾಕ್ ಆಗಿದ ಕಾರಣ. ಅದು ಒಂದು ಇನ್ಫೆಕ್ಷನ್, ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ರಕ್ತದಲ್ಲಿ ಬರುವಾಗ ಅದು ಬರೋದಕ್ಕೆ ಚಾನ್ಸ್ ಉಂಟು. ಇಲ್ಲಾಂದ್ರೆ ಲೈಕ್ ಅದು ಮಧ್ಯದಲ್ಲಿ ಅದು ಹೋಗಿ ಬ್ಲಾಕ್ ಹಾಕೊಳ್ತದೆ ಅದು ಟ್ಯೂಬದ ಒಳಗಡೆ. ಸೊ ಅದನ್ನ ಬಗ್ಗೆಯಿಂದ ಇದಾಗಿ ಇನ್ಫೆಕ್ಷನ್ ಆಗಿ ಬರೋದು. ಅದು ಅದನ್ನ ಬಗ್ಗೆಯಿಂದ ಏನಾಗ್ತದೆ ಅಂದ್ರೆ ಲೈಕ್ ಅದು ಜ್ವರ ಬರೋದು ಉಂಟು, ಅದು ಸಿಂಪ್ಟಮ್ಸ್ ಹೇಳ್ತೀನಿ ನಮ್ಮ ಸೈಡಿಂದ. ಅದು ಜ್ವರ ಬರೋದು, ವಾಂದಿ ಬರೋದು, ಹೊಟ್ಟೆ ನೋವಾಗೋದು, ರೈಟ್ ಸೈಡ್ ಹೊಟ್ಟೆ ನೋವು ಬರೋದು, ಯೂಶಲಿ ವಾಂದಿ ತುಂಬ ಬರೋದು, ಇದೆಲ್ಲ ಅದು ಸಿಂಪ್ಟಮ್ಸ್ ಹೇಳ್ತೀನಿ ನಾವು. ಸೊ ಈ ಥರ ಬರುವಾಗ ಅದು ಅಪೆಂಡಿಕ್ಸ್ ಇರ್ಬೋದು, ಸಣ್ಣ ಮಕ್ಕಳಿಗಿರೋದು. ಮೋಸ್ಟ್ಲಿ ಒಂದು 10 to 20 ಅವ್ರಿಗೆ ಜಾಸ್ತಿ ಬರ್ತದೆ. ಆ್ಯಕ್ಚುಲಿ ದೊಡ್ಡವ್ರಿಗೆ ಬರ್ತದೆ, ದೊಡ್ಡವ್ರು ಬರೋದು ಅದು ಬೇರೆ ಥರ ರೀತಿ ಆಗ್ತದೆ.
0: ಈಗ ಈ ರೀತಿಯಾದಂತ ಅಪೆಂಡಿಕ್ಸ್ ಅಂತ ಇರುವವರಿಗೆ ಶಸ್ತ್ರಚಿಕಿತ್ಸೆಯ ವಿಧಾನಗಳು ಹೇಗೆಲ್ಲ ಇರ್ತದೆ ಅಂತ?
2: ಅಪೆಂಡಿಕ್ಸ್ದು 4 ಸ್ಟೇಜ್ ಆಗ್ತದೆ. ಆ್ಯಕ್ಚುಲಿ ಒಂದು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರೋ ಸ್ಟೇಜ್ ಒಂದು, ಅದು ಯೂಶಲಿ ಟ್ಯಾಬ್ಲೆಟ್ ಕೊಟ್ಟು ನಾವು ಕಡಿಮೆ ಮಾಡ್ಬೋದು ಇನ್ಫೆಕ್ಷನ್ ಮಾತ್ರ. ಬಟ್ ಅಪೆಂಡಿಕ್ಸ್ ಪುನಃ ಇನ್ಫೆಕ್ಷನ್ ಒಂದ್ಸರಿ ಆಗಿತ್ತಂದರೆ ಪುನಃ ಬರೋದಕ್ಕೆ ಚಾನ್ಸ್ ತುಂಬ ಉಂಟು. ಫಸ್ಟ್ ಸ್ಟೇಜ್ನಲ್ಲಿರುವಾಗ ಟ್ಯಾಬ್ಲೆಟ್ ಕೊಟ್ಟು ನಾವು ಕಡಿಮೆ ಮಾಡ್ಬೋದು, ನೋವು ಕಡಿಮೆ ಆಗ್ತದೆ, ಮತ್ತು ಜ್ವರ ಬರೋದು ಕಡಿಮೆ ಆಗ್ಬೋದು, ವಾಂದಿ ಬರೋದು ಕಡಿಮೆ ಆಗ್ತದೆ. ಮತ್ತು ಸೆಕೆಂಡ್ ಸ್ಟೇಜ್ನಲ್ಲಿ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗ್ತದೆ, ಆ್ಯಕ್ಚುಲಿ ಅದು ರಕ್ತದಲ್ಲಿ ಹೋಗ್ತದೆ. ಆ ಟೈಮ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಕಡಿಮೆ ಮಾಡ್ಬೋದು, ಬಟ್ ಪುನಃ ಇಮಿಟ್ ಆಗಿ ಜಾಸ್ತಿ ಆಗೋದಕ್ಕೆ ಚಾನ್ಸ್ ಇದೆ. ಸೊ ಅದು ಸರ್ಜರಿ ಮಾಡೋದು ಬೆಟರ್ ಫಸ್ಟ್ ಸೆಕೆಂಡ್ ಸ್ಟೇಜಿಂದ. ಥರ್ಡ್ದು ಆ್ಯಂಡ್ ಫೋರ್ತ್ ಡೆಫಿನೆಟ್ ಆಗಿ ನೀವು ಸರ್ಜರಿ ಮಾಡಬೇಕು. ಫೋರ್ತ್ ಸ್ಟೇಜ್ನಲ್ಲಿ ಏನಾಗ್ತದೆ ಅಂದ್ರೆ ಲೈಕ್ ಅದು ಅಪೆಂಡಿಕ್ಸ್ ಒಂದು ಪೊಟ್ಟು ಹೋಗ್ತದೆ, ಆ್ಯಕ್ಚುಲಿ ಅದು ಕಂಪ್ಲೀಟ್ ಆಗಿ ಒಡೆದು ಹೋಗ್ತದೆ. ಅದನ್ನ ಬಗ್ಗೆ ಹೊಟ್ಟೆ ಒಳಗಡೆ ಇರೋದೆಲ್ಲ ಆಚೆ ಬರ್ತದೆ, ಆ್ಯಕ್ಚುಲಿ ಹೊಟ್ಟೆ ಒಳಗಡೆ ಸಿಗ್ತದೆ ಆ್ಯಕ್ಚುಲಿ ಆ ಥರ. ಥರ್ಡ್ ಸ್ಟೇಜ್ನಲ್ಲಿ ಏನಾಗ್ತದೆ ಲೈಕ್ ಇನ್ಫೆಕ್ಷನ್ ಜಾಸ್ತಿ ಆಗಿರ್ತದೆ, ಅದನ್ನಲ್ಲಿ ಸ್ವಲ್ಪ ಅಂತಲ್ಲದು ಇಂಜೆಕ್ಷನ್ ಕೊಟ್ಟು ಕಡಿಮೆ ಆಗೋದಲ್ಲ, ಮತ್ತೆ ಅಂತಲ್ಲದು ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಆಗೋದಲ್ಲ. ಸೊ ಬೆಟರ್ ಸರ್ಜರಿ ಹೋಗೋದು ಬೆಟರ್ ಆ್ಯಕ್ಚುಲಿ.
0: ಡಾಕ್ಟರ್, ಈ ಅಪೆಂಡಿಕ್ಸ್ ಜೊತೆಗೆ ಇನ್ನು ಈ ಕಿಡ್ನಿಯಲ್ಲಿ ಕಲ್ಲು ಅಂತ ಕೂಡ ಸಾಮಾನ್ಯವಾಗಿ ಜನ ಹೆಚ್ಚು ಮಾತಾಡ್ತಾರೆ, ಮತ್ತೆ ಅದಕ್ಕೂ ಕೂಡ ಒಂದಿಷ್ಟು ಚಿಕಿತ್ಸೆಗೆ ಅಂತ ಬರ್ತಾರೆ. ಇದು ಈ ಸರ್ಜರಿಗೆ ಸಂಬಂಧಪಟ್ಟಂತ ಅಥವಾ ಇದಕ್ಕೆ ಯಾವ ರೀತಿಯಾದಂತ ಸರ್ಜರಿ ಇರುತ್ತೆ ಅಂತ
2: ನೋಡಿ. ಅದು ಆಕ್ಚುಲಿ ಲೈಕ್ ಅಪೆಂಡಿಕ್ಸ್ ಮೋಸ್ಟ್ಲಿ ಇಂದು ಇರೋದು ಅಪೆಂಡಿಕ್ಸ್ ಇರೋದು ಹೊಟ್ಟೆನಲ್ಲಿರೋದು ಒಂದೇ ಒಂದು, ನಮ್ಮ ಕಣ್ಣದು ಮತ್ತೆ ಕಿಡ್ನಿ ಎಲ್ಲ ಎರಡು ಉಂಟು, ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಅಂತ. ಬಟ್ ನಮ್ದು ರೈಟ್ ಸೈಡ್ ಮಾತ್ರ ಒಂದು ಅಪೆಂಡಿಕ್ಸ್ ಇರೋದು ಒಂದೇ ಒಂದು. ಸೊ ಅಲ್ಲಿ ಏನಾಗ್ತದೆ ಅಲ್ಲಿ ಆ ಪೇನ್ ಮತ್ತೆ ಕೆಲವ್ರಿಗೆ ಸ್ಪೆಷಲಿ ಸಣ್ಣ ಮಕ್ಕಳಿಗೂ ಹುಡುಗಿಯರುಗಳಿಗೂ ಏನಾಗ್ತದೆ ಅಂದ್ರೆ ಲೈಕ್ ಅದು ಅಲ್ಲಿ ಯೂಶಲಿ ನೀರು ಕಡಿಮೆ ಕುಡಿತಾರೆ, ಅದನ್ನ ಬಗ್ಗೆಂತ ಕಲ್ಲದು ಬರೋದಕ್ಕೆ ಚಾನ್ಸ್ ಇದೆ. ಸೊ ಆ ಪೇನ್ ಮತ್ತೆ ನೋವು ಮತ್ತೆ ಇದು ಅಂತಲ್ಲದು ಅಪೆಂಡಿಕ್ಸ್ ನೋವು ಒಂದೇ ತರ ಇರ್ತದೆ. ಆಕ್ಚುಲಿ ಡಿಫ್ರೆನ್ಸ್ ಏನಾಗ್ತದೆ ಅಂದ್ರೆ ಲೈಕ್ ಅದು ಕಿಡ್ನಿದು ಪೇನ್ ಇರುವಾಗ ಅಲ್ಲಿ ಮುಂದಗಡೆಯಿಂದ ಬ್ಯಾಕ್ ಸೈಡ್ ಹೋಗ್ತದೆ ಆಕ್ಚುಲಿ, ಬಟ್ ಅಪೆಂಡಿಕ್ಸ್ ಮೇಲ್ಗಡೆ ಅಲ್ಲಿ ಮಾತ್ರ ಇರ್ತದೆ. ಸೊ ಅದೇ ಒಂದು ಡಿಫ್ರೆನ್ಸ್ ಇದನ್ನಲ್ಲಿ ಅದು. ಸೊ ಬಟ್ ಡಿಫ್ರೆನ್ಸ್ ಏನಂದ್ರೆ ಲೈಕ್ ಸಣ್ಣ ಕಲ್ಲಿರೋದು ಕಿಡ್ನಿಲಿರೋದು ಯೂಶಲಿ ನೀರು ಜಾಸ್ತಿ ಕುಡಿಯುವಾಗ ಹಾಗೆ ತನ್ನಿಚ್ಚೆ ಹೋಗ್ತದೆ. ಟ್ಯಾಬ್ಲೆಟ್ ಕೊಡೋದು ಯಾಕೆಂದ್ರೆ ಲೈಕ್ ನೋವು ಕಡಿಮೆ ಆಗೋದಕ್ಕೆ ಮಾತ್ರ ಕೊಡೋದು, ಅದು ಕಲ್ಲು ಕರಗದಂತ ಟ್ಯಾಬ್ಲೆಟ್ ಇಲ್ಲ. ಕಿಡ್ನಿದ ಬಗ್ಗೆ ಹೇಳ್ತೀನಿ ನಾನು. ಅಪೆಂಡಿಕ್ಸ್ದು ಯೂಶಲಿ ಅಗೇನ್ ನಾನು ಹೇಳೋದು ಸ್ಟೇಜ್ ಒಂದು ಮಾತ್ರ ನಾವು ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಮಾಡ್ಬೋದು, ಬಾಕಿ ಇರೋದೆಲ್ಲ ನೀವು ಸರ್ಜರಿ ಮಾಡಬೇಕಾಗ್ತದೆ. ಸೊ ಅಗೇನ್ ಫಸ್ಟ್ ಸ್ಟೇಜ್ದು ನೋವು ಯಾವಾಗ ಬರ್ಬೋದಂತ ನಾವು ಹೇಳೋಕ್ಕಾಗಲ್ಲ, ಅದು ಮೇ ಬಿ ಒಂದು ವಾರ ಬಿಟ್ಟು ಬರ್ಬೋದು. ಟ್ಯಾಬ್ಲೆಟ್ದು ಸ್ಟ್ರೆಂತ್ ಕಡಿಮೆ ಆದಮೇಲೆ ಪುನಃ ನೋವು ಬರೋದಕ್ಕೆ ಚಾನ್ಸ್ ಇದೆ, ಪುನಃ ಇನ್ಫೆಕ್ಷನ್ ಬರೋದಕ್ಕೆ ಚಾನ್ಸ್ ಉಂಟು. ಮತ್ತೆ ಇನ್ನೊಂದು ಒಂದು ವರ್ಷ ಬಿಟ್ಟು ಬರ್ಬೋದು, ಇಲ್ಲ 10 ವರ್ಷ ಬಿಟ್ಟು ಬರ್ಬೋದು ಆ್ಯಕ್ಚುಲಾಗಿ.
0: ಡಾಕ್ಟ್ರ್, ಈಗ ಈ ಚರ್ಮದ ಮೇಲಿನ ಗಡ್ಡೆಗಳೆಲ್ಲ ಇರ್ತದೆ, ಇದನ್ನು ಯಾವ ರೀತಿ ನಾವು ಸರ್ಜರಿ ಇದನ್ನು ಮಾಡಬೇಕಾ ಅಥವಾ ಬೇಕಾ ಅನ್ನುವಂಥದ್ದು ಕೂಡ ಗೊಂದಲ ಇರುತ್ತೆ ಜನರಿಗೆ. ಇದರ ಬಗ್ಗೆ ತಾವು ಮಾಹಿತಿ ಕೊಡೋದಾದರೆ
2: ಆಯ್ತು ನೋಡಿ, ಇದು ಮೋಸ್ಟ್ಲಿ ನಮ್ಮದು ಇದು ಚರ್ಮದ ಮೇಲೆ ಇರೋದು ಗಡ್ಡೆ ಬರೋದು ಮೂರು ಟೈಪ್ ಇರ್ತದೆ ಆ್ಯಕ್ಚುಲಿ. ಒಂದು ಕೊಬ್ಬಿನಂಶ ಗಡ್ಡೆನ ಹೇಳ್ತೀನಿ ನಾವು, ಆ್ಯಕ್ಚುಲಿ ಲೈಪೋಮ ನಮ್ಮ ಮೆಡಿಕಲ್ ಟರ್ಮ್ನಲ್ಲಿ ಅದು ಲೈಪೋಮಾನ ಹೇಳ್ತೀನಿ ನಾವು, ಕೊಬ್ಬಿನಂಶ ಅಂತ ಬರೋದು. ಮತ್ತೊಂದು ಸಬೇಸಿ ಸಿಸ್ಟಿನ್ ಹೇಳ್ತೀನಿ ನಾವು, ಅದು ಹೇಗೆಂದ್ರೆ ಅದು ಬೆವರಿಕೆ ಆಗ್ತದಲ್ಲ ಅದು ಗ್ಲ್ಯಾಂಡ್ ಬ್ಲಾಕ್ ಆಗಿದ ಕಾರಣ ಅದು ಬರ್ತದೆ ಆ್ಯಕ್ಚುಲಿ. ಮತ್ತೊಂದು ಸಣ್ಣದಾಗಿ ಏನು ಗಾಯ ಆಗಿ ಅದು ರೇಸಿಯಾಗಿ ಚೇಂಜ್ ಆಗ್ತದೆ ಅದು. ಸೊ ಇದು ಮೂರನಲ್ಲಿ ಒಂದು ಲೈಪೋಮಾನ ಹೇಳ್ತೀನಿ ನಾವು ಫಸ್ಟ್, ಅದು ಯೂಶ್ವಲಿ ಅದು ಬರೋದು ಕಾರಣ ಅಂತ ಈಗ ಏನು ಗೊತ್ತಿಲ್ಲ ನಮ್ದು ಆ್ಯಕ್ಚುಲಿ. ಒಂದು ಹಾರ್ಮೋನ್ ಚೇಂಜಸ್ ಅಂತ ಬರ್ಬೋದು, ಅದು ಎಲ್ಲ ಏಜ್ನವ್ರವ್ರಿಗೆ ಬರ್ತದೆ ಆ್ಯಕ್ಚುಲಿ. ಸಣ್ಣದಾಗಿ ಒಂದು ಗಡ್ಡೆ ಇರ್ಬೋದು, ಒಂದೇ ಒಂದು ಸೈಡ್ನಲ್ಲಿ ಒಂದೇ ಇರುತ್ತದೆ ಆ್ಯಕ್ಚುಲಿ. ಸ್ವಲ್ಪ ದಪ್ಪಾಗಿ ನೋವು ಕೊಡೋದಲ್ಲ ಅದು, ನಾರ್ಮಲ್ ಆಗಿರೋದು ಕೊಬ್ಬು ಅದು ಸ್ವಲ್ಪ ಅಬ್ನಾರ್ಮಲ್ ಆಗಿ ಸ್ವಲ್ಪ ದಪ್ಪ ಆಗ್ತದೆ ಅಷ್ಟೇ. ಮತ್ತೊಂದು ಅದು ಕೊಬ್ಬು ಜಾಸ್ತಿ ಇನ್ನೂ ಕಾರಣ ಬರೋದಂತ ಇಲ್ಲ ಅದು ಆ್ಯಕ್ಚುಲಿ. ಅಗೇನ್ ಅದು ಯೂಶ್ವಲಿ ಏನಂದರೆ ಸಣ್ಣದಿರುವಾಗ ನಾನೆಲ್ಲೋದು ಒಂದು ಸೆಂಟಿಮೀಟರ್ ಸಣ್ಣದಾಗಿ ಒಳಗಡೆ ಇರುವಾಗ ಅದು ಹಾಗೆ ಬಿಡ್ಬೋದು, ದೊಡ್ಡದಾಗಿ ಬರುವಾಗ ತೆಗಿಬೇಕಾಗ್ತದೆ. ಕೆಲವ್ರಿಗೆ ಜಾಸ್ತಿ ಇರುತ್ತದೆ ಆ್ಯಕ್ಚುಲಿ, ತುಂಬ ಜಾಗನಲ್ಲಿ ಇರ್ತದೆ ಅದು, ಒಂದು ಮೂವತ್ತು ಇರೋದಲ್ಲ. ಅದು ಯಾವ್ದು ಜಾಸ್ತಿ ದೊಡ್ಡದು ಉಂಟು ಅದು ಮಾತ್ರ ನಾವು ಸರ್ಜರಿ ಮಾಡಿ ತೆಗಿಬೇಕಾಗ್ತದೆ. ಸರ್ಜರಿಯಿಂದ ಸಣ್ಣದಾಗಿ ಅಲ್ಲಿ ಸಣ್ಣದಿರುವಾಗ ಅದು ಸುತ್ತ ಇಂಜೆಕ್ಷನ್ ಒಂದು ಕೊಟ್ಟು ತೆಗಿಬೋದು ಆ್ಯಕ್ಚುಲಿ. ಅವತ್ತು ಅಡ್ಮಿಷನ್ ಆಗಬೇಕು ಆ ಥರ ಏನಿಲ್ಲ, ಯೂಶ್ವಲಿ ಹಾಗೆ ಕಲಿಸ್ಬೋದು. ದೊಡ್ಡದಾದ್ಮೇಲೆ ಏನಾಗ್ತದೆ ಪ್ರಾಬ್ಲಮ್ ಇದೆ, ನೀವು ಆ ಟೈಮ್ನಲ್ಲಿ ಅಡ್ಮಿಷನ್ ಆಗಿ ಆಪ್ರೇಷನ್ ಮಾಡಿ ಒಂದು ಹೋಗ್ಬೇಕಾಗ್ತದೆ. ಅದು ಸೆಕೆಂಡ್ ಇರೋದು ಸಬೇಸಿಸ್ ಸಿಸ್ಟ್, ಅದು ಬೆವರಿಕೆ ಆಗಿದ್ದು ಅದು ಗ್ಲ್ಯಾಂಡ್ ಬ್ಲಾಕ್ ಆಗಿದ ಕಾರಣ ಬರೋದು. ಅದು ನೀವು ಈಗಲೂ ಏನಾಗ್ತದೆ ಲೈಕ್ ಯಾವಾಗ ಪೇಯ್ನ್ ಡೆಫಿನೆಟ್ ಆಗಿ ಬರ್ತದೆ ಲೇಟರ್ ಆಗಿ. ಸೊ ಅದು ನೀವು ಸೇಮ್ ಇಂಜೆಕ್ಷನ್ ಕೊಟ್ಟು ತೆಗೆಯೋದು ಬೆಟರ್. ಥರ್ಡ್ ರೀತಿ ಇರೋದು ಆಪ್ಸಸ್ ಅಂತ ಹೇಳ್ತೀನಿ ನಾವು, ಅದು ಅದು ರೇಷಿ ಬರೋದು ಅದರಲ್ಲಿ. ಅದು ಸಣ್ಣದಾಗಿ ಗಾಯ ಆಗಿರ್ಬೋದು, ಸಣ್ಣದಾಗಿ ಈವನ್ ಮಸ್ಕಿಟೋ ಬೈಟ್ ಇರೋದು ಅದನ್ನು ಕೂಡ ಅದು ಆಪ್ಸಸ್ ಬರೋದಕ್ಕೆ ಚಾನ್ಸ್ ಇದೆ. ಸೊ ಅದು ಆಪ್ಸಸ್ ಇರೋದು ಅಂದ್ರೆ ಸಣ್ಣದಾಗಿ ಇರೋದು ಅಂದ್ರೆ ರೇಷ್ ಇರೋದು ಆ ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಮಾಡ್ಬೋದು. ಬಟ್ ದೊಡ್ಡದಾಗಿತ್ತು ಸ್ಪೆಷಲಿ ಲೈಕ್ ಶುಗರ್ ಇರೋದಕ್ಕೆ ಮತ್ತು ಏಜ್ ಆಗಿರೋದು ಅವ್ರಿಗೆ ಬರುವಾಗ ಡೆಫಿನೆಟ್ ಆಗಿ ಆಪರೇಷನ್ ಮಾಡಬೇಕಾಗ್ತದೆ. ಅದು ರೇಷಿ ತೆಗೆದು ಡೈಲಿ ಡ್ರೆಸ್ಸಿಂಗ್ ಮಾಡಿ ತನ್ನೆಚ್ಚಾದಕ್ಕೆ ಬಂದಾಗ್ತದೆ.
0: ಮತ್ತೆ ಹೆಚ್ಚಿನದಾಗಿ ಕೇಳಿ ಬರ್ತಾ ಇರುವಂತದ್ದು ಡಾಕ್ಟ್ರೆ ಅರ್ನಿಯಾ ಬಗ್ಗೆ. ಈ ಅರ್ನಿಯಾ ಅಂತ ಹೇಳಿದ್ರೆ ಏನು, ಮತ್ತೆ ಅರ್ನಿಯಾ ಶಸ್ತ್ರಚಿಕಿತ್ಸೆಯನ್ನ ಯಾಕೆ ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
2: ಡೆಫಿನೆಟ್ ಆಗಿ ಅರ್ನಿಯಾದು ನೋಡುವಾಗ ಲೈಕ್ ತುಂಬ ಜಾಗನಲ್ಲಿ ಅರ್ನಿಯಾ ಉಂಟು. ಅದು ಎಸ್ಪೆಷಲಿ ಅರ್ನಿಯಾದು ಆ್ಯಕ್ಚುಲಿ ಲೈಕ್ ಎಲ್ಲ ಜಾಗಕ್ಕೆ ಬರ್ತದೆ, ಮೀನ್ ಎಲ್ಲರಿಗೂ ಬರ್ತದೆ ಆ್ಯಕ್ಚುಲಿ. ಎಸ್ಪೆಷಲಿ ಮ್ಯಾನ್ ಆ್ಯಂಡ್ ವುಮನ್, ಮಹಿಳೆಯರು ಮತ್ತೆ
0: ಪುರುಷರಿಗೆ
2: ಬರ್ತದೆ ಆ್ಯಕ್ಚುಲಿ. ಪುರುಷರವ್ರದ್ದೆಲ್ಲಕ್ಕಿಂತ ಸ್ಪೆಷಲಿ ನೋಡುವಾಗ ಅವರು ತುಂಬ ಅದು ಭಾರತ್ತು ಕೆಲಸ ಮಾಡ್ತಾರಲ್ಲ ಅವರದು ಸ್ವಲ್ಪ ಅವ್ರಿಗೆ ಜಾಸ್ತಿ ಬರೋದಕ್ಕೆ ಚಾನ್ಸ್ ಇದೆ. ಅದು ಎಲ್ಲಿ ಬರ್ತದೆ ಅಂದರೆ ಯೂಶ್ವಲಿ ಅದು ಹೊಟ್ಟೆ ಕೆಳಗಡೆ ಅದು ಆ್ಯಕ್ಚುಲಿ ಮೂತ್ರ ಹೋಗೋ ಜಾಗ ಸೈಡ್ನಲ್ಲಿ, ಆ ಸೈಡ್ ಮೇಲ್ಗಡೆ ಅದು ಹೊಟ್ಟೆ ಕೆಳಗಡೆ ಅದು ಆ ಜಾಗನಲ್ಲಿ ಅದು ಸ್ವಲ್ಪ ದಪ್ಪಾಗಿ ಗುಳ್ಳೆ ಥರ ಬರ್ತದೆ. ಅದು ಅದು ಕೆಲಸ ಮಾಡುವಾಗ ಭಾರ ಎತ್ತುವಾಗ ಸ್ವಲ್ಪ ದಪ್ಪ ಆಗ್ತದೆ, ಮತ್ತು ಮಲಗುವಾಗ ಕಡಿಮೆ ಆಗ್ತದೆ, ಎರಡು ಸೈಡ್ ಬರ್ತದೆ ಅದು ಆ್ಯಕ್ಚುಲಿ. ಮತ್ತೊಂದು ಭಾರ ಎತ್ತುವರು ಬರೋದು, ಮತ್ತು ಅದು ಸಿಗರೇಟ್ ಕುಡಿಯೋದು, ತುಂಬ ಕೆಮ್ಮು ಜಾಸ್ತಿ ಬರೋದು, ಮತ್ತು ಮೂತ್ರ ಅದು ಸ್ವಲ್ಪ ಹೋಗುವಾಗ ಸ್ವಲ್ಪ ಕಷ್ಟಪಟ್ಟು ಹೋಗೋದು, ಬಿಟ್ಟು ಬಿಟ್ಟು ಹೋಗೋದು, ಮತ್ತು ಮೋಷನ್ ಸ್ವಲ್ಪ ಟೈಟಾಗಿ ಹೋಗೋದು, ಕಷ್ಟಪಟ್ಟು ಅದು ಪ್ರೆಷರ್ ಕೊಟ್ಟು ಹೋಗಬೇಕು. ಅದನ್ನ ಕಾರಣ ಅರ್ನಿಯಾ ಅಲ್ಲಿ ಬರೋದು ಆ್ಯಕ್ಚುಲಿ, ಅದು ಮೇಲವ್ರಿಗೆ ಆ್ಯಕ್ಚುಲಿ. ಸೊ ಅದು ಆಪ್ಷನ್ ಮೀನ್ಲಿಕ್ಕೆ ನಾವು ಆಪ್ಷನ್ ನೋಡುವಾಗ ಸರ್ಜರಿದ ಆಪ್ಷನ್ ಅದು, ಯಾಕೆಂದರೆ ಅಲ್ಲಿ ಹೊಟ್ಟೆದಿಂದ ಸಣ್ಣದಾಗಿ ಒಂದು ತೂತು ಇರ್ತದೆ ನಾರ್ಮಲಾಗಿ, ಅದು ನಮ್ಮ ಕೆಲಸ ಮಾಡುವಾಗ ಪ್ರೆಷರ್ ಕಾರಣ ಜಾಸ್ತಿ ಆಗ್ತದೆ ಅದು. ಸೊ ಅದನ್ನ ಬಗೆಯಿಂದ ಅದು ಗ್ಯಾಪ್ ಜಾಸ್ತಿ ಆಗ್ತದೆ. ಆ ಗ್ಯಾಪ್ ಅದು ನಾವು ಫುಲ್ ಮಾಡೋದಕ್ಕೆ ಟ್ಯಾಬ್ಲೆಟ್ ಏನೂ ಇಲ್ಲ ಆ್ಯಕ್ಚುಲಿ, ಜಸ್ಟ್ ಆಪ್ರೇಷನ್ ಮಾಡಿ ಓಪನ್ ಮಾಡಿ ನಾವು ಒಳಗೆ ಹಾಕಿ ಕ್ಲೋಸ್ ಮಾಡಬೇಕಿತ್ತು. ಅದು ಒಂದು ಮಾತ್ರ ಆಪ್ಷನ್ ಅರ್ನಿಯಾನಲ್ಲಿ. ಆ ಟ್ಯಾಬ್ಲೆಟಲ್ಲಿ ಗುಣ ಆಗೋದಲ್ಲ, ಕೆಲವ್ರು ಕೇಳ್ತಾರೆ ಆ್ಯಕ್ಚುಲಿ ಗಡ್ಡೆ ಉಂಟಲ್ಲ ಅದು ಟ್ಯಾಬ್ಲೆಟ್ನಲ್ಲಿ ಕರಗ್ತದ ಹಾಗೆಂಥದ್ದು. ಅದು ರೇಷಿ ಥರ ಏನೋ ಉಂಟಂದರೆ ಟ್ಯಾಬ್ಲೆಟ್ನಲ್ಲಿ ಕರಗೋದಕ್ಕೆ ಚಾನ್ಸ್ ಉಂಟು, ಬಟ್ ಇದು ರೇಷಿ ಥರ ಅಲ್ಲ. ಅದು ಏನಾಗ್ತದೆ ಲೈಕ್ ಅದು ಹೊಟ್ಟೆ ಒಳಗಡೆ ಕರಲು ಆಚೆ ಬರ್ತದೆ ಆ್ಯಕ್ಚುಲಿ, ಅದೇ ದೊಡ್ಡದಾಗೋದು. ಕೆಲವರಾದರೂ ತುಂಬ ವರ್ಷ ಕಳೆದು ಬರುವಾಗ ತುಂಬ ದೊಡ್ಡದಾಗಿ ಬೀಜ ಕಡೆ ಹೋಗ್ತದೆ ಅದು, ಅದು ದೊಡ್ಡ ಅರಣ್ಯ ಹೇಳ್ತೇನೆ ನಾವು. ಯೂಶ್ವಲಿ ನೆಕ್ಸ್ಟು ಅದು ಯೂಶ್ವಲಿ ಮೇಲ್ ಜನರಿಗೆ ಬರೋದು, ನೆಕ್ಸ್ಟು ಹುಡುಗಿಗಳಿಗೆ ಬರೋದು. ಅದು ನೀವು ನೋಡುವಾಗ ಯೂಶ್ವಲಿ ಅವ್ರದ್ದು ಒಕ್ಕಲಿನಲ್ಲಿ ಅರಣ್ಯ ಬರ್ತದೆ, ಯಾಕಂದರೆ ಲೈಕ್ ಅವ್ರದ್ದು ತುಂಬ ಅದು ಪ್ರೆಗ್ನೆಂಟ್ ಡೆಲಿವರಿ ಜಾಸ್ತಿ ಆಗಿರೋಕೆ ಬರೋದು, ಮಸಲ್ ವೀಕ್ನೆಸ್ ಆಗಿರೋ ಕಾರಣ ಬರೋದು. ಹುಡುಗರುಗಳಿಗೂ ಸ್ಪೆಷಲಿ ಮೇಲ್ ಜನರಕ್ಕೂ ಜಾಸ್ತಿ ಬರೋದ ಕಾರಣ ಅದು ಹೊಟ್ಟೆ ದಪ್ಪ ಇರೋದು ಅದನ್ನ ಕಾರಣ ಬರೋದಕ್ಕೆ ಚಾನ್ಸ್ ಇದೆ ಅದು ಒಕ್ಕಲಿನಲ್ಲಿ. ಎಲ್ಲ ಅರ್ನಿಯಾದ ನೀವು ಆಪರೇಷನ್ ಮಾಡಬೇಕಾಗ್ತದೆ. ಅದು ಈಗ ಸದ್ಯಕ್ಕೆ ನಮ್ದು ಆಪರೇಷನ್ ಅಂದ್ರೆ ಲೈಕ್ ಒಂದು ಲ್ಯಾಪ್ರೋಸ್ಕೋಪ್ ನಲ್ಲಿ ಮಾಡಬಹುದು ಇಲ್ಲ ಓಪನ್ ನಲ್ಲಿ ಮಾಡಬಹುದು. ಆಕ್ಚುಲಿ
0: ಡಾಕ್ಟರ್, ಈಗ ಇದು ಸಣ್ಣ ಮಕ್ಕಳಿಗೆ ಏನಾದ್ರೂ ಅರ್ನಿಯಾ ಸಮಸ್ಯೆ ಬರ್ತದೆ, ಈಗ ಹುಟ್ಟುವ ಮಕ್ಕಳಿಗೆಲ್ಲ ಹೇಗೆ ಬರುತ್ತಾ?
2: ಅವ್ರಿಗೂ ಬರ್ತದೆ ಆಕ್ಚುಲಿ, ಸಣ್ಣ ಮಕ್ಕಳು ಸ್ಪೆಷಲಿ ಲೈಕ್ ನಾನು ಹೇಳೋದು ಒಂದು ಒಂದು ವರ್ಷ ಒಳಗಡೆ ಇರೋದು ಬರ್ತದೆ, ಎರಡು ಮೂರು ವರ್ಷ ಇರೋದಕ್ಕೆ ಬರ್ತದೆ ಆಕ್ಚುಲಿ. ಅದು ಮುಟ್ಟುವಾಗಲಿಂದ ಏನಾಗ್ತದೆ ಲೈಕ್ ಆ ಜಾಗ ಸ್ವಲ್ಪ ವೀಕ್ನೆಸ್ ಇರ್ತದೆ, ಅದು ಮಗು ಡೆಲಿವರಿ ಟೈಮಿಂದ ಸ್ವಲ್ಪ ವೀಕ್ನೆಸ್ ಇರ್ತದೆ ಆಕ್ಚುಲಿ. ಹೋಗುವಾಗ ಏನಾಗ್ತದೆ ಲೈಕ್ ಸ್ವಲ್ಪ ಕೂಡ್ತದೆ ಆಕ್ಚುಲಿ, ಕೆಲವು ಮಕ್ಕಳು ಕೂಡೋದಿಲ್ಲ. ಆ ಮಕ್ಕಳಕ್ಕೆ ಏನ ಮಾಡಬೇಕಂದ್ರೆ ಲೈಕ್ ಅದು ಆಪರೇಷನ್ ಅವಾಗ ಅವ್ರದ್ದು ಆಪರೇಷನ್ ಮಾಡಬೇಕು. ಆ ಟೈಮ್ನಲ್ಲಿ ಏನಂದ್ರೆ ಲೈಕ್ ಮಕ್ಕಳು ಸಣ್ಣ ಮಕ್ಕಳಿಗೂ ಮತ್ತು ದೊಡ್ಡವ್ರ ಆಪರೇಷನ್ ಡಿಫ್ರೆನ್ಸ್ ಏನಂದರೆ, ದೊಡ್ಡವ್ರಿಗೂ ಸ್ಪೆಷಲಿ 18 ಇಯರ್ಸ್ ಮೇಲೆ ಆಪರೇಷನ್ ಮಾಡೋರಿಗೂ ನಾವು ಮೆಷ್ ಅಂತ ಹಾಕ್ತೀವಿ, ನಾವು ಪ್ಲಾಸ್ಟಿಕ್ನಲ್ಲಿ ಒಂದು ಚೀಲ ಒಂದು ಸಿಗ್ತದೆ, ಅದು ನಾವು ಹಾಕ್ಬೇಕಾಗ್ತದೆ ಡೆಫಿನೆಟ್ ಆಗಿ. ಯಾಕೆಂದರೆ ಅದು ಪುನಃ ಅರ್ನಿಯ ಬರಬೇಡ ಅಂತ ನಾವು ಹಾಕೋದು. ಬಟ್ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಯೂಶಲಿ ಏನು ಮಾಡಬೇಕಂದ್ರೆ ಅದು ಹಾಕ್ಬೇಕಂತೇನೋ ಅವಶ್ಯ ಇಲ್ಲ, ಮೆಷ್ ಹಾಕ್ಬೇಕಂತ. ಮೆಷಿಲ್ಲ ಜಾಸ್ಟ್ ಜಸ್ಟ್ ಹೋಗಿ ಅದು ಕ್ಲೋಸ್ ಮಾಡಿ ಬರ್ಬೋದು ಆ್ಯಕ್ಚುಲಿ. ಅದು ಸಣ್ಣ ಆಪ್ರೇಷನ್ ಆಗ್ತದೆ ಅವರು ಸಣ್ಣ ಮಕ್ಕಳಿಗೆ ಅದು. ಬಟ್ ಅದು ಎಂತಲ್ಲ ಅದು ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಇಲ್ಲ ಅಂದರೆ ಜನರಲ್ ಅನಸ್ಥೆಸಿಯಾ ಕೊಟ್ಟು ಮಾಡ್ತಾರೆ ಅದು.
0: ಓಕೆ, ಈಗ ನಮ್ಮ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈಗ ನಿಮ್ಮ ಏನು ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗ ಇದೆ, ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಡಾಕ್ಟ್ರೆ?
2: ಇಲ್ಲಿ ನೀವು ನೋಡಿ ಲೈಕ್ ಎಲ್ಲ ಫೆಸಿಲಿಟೀಸ್ ಇಲ್ಲಿದೆ ಆ್ಯಕ್ಚುಲಿ, ಸೂಪರ್ ಸ್ಪೆಷಾಲಿಟಿ ಎಲ್ಲ ಸಿಗ್ತದೆ. ಎಸ್ಪೆಷಲಿ ಜನರಲ್ ಸರ್ಜರಿ ನೋಡುವಾಗ ನಿಮ್ಮದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇರ್ತದೆ, ಎಂಡೋಸ್ಕೋಪಿ ಮಾಡ್ತೀನಿ ನಾವು, ಓಪನ್ ಸರ್ಜರೀಸ್ ಎಲ್ಲ ಮಾಡ್ತೀನಿ ನಾವು, ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್, ಕ್ಯಾನ್ಸರ್ ರೋಗಕ್ಕೂ ಟ್ರೀಟ್ಮೆಂಟ್ ಉಂಟು ಇಲ್ಲಿ. ಪ್ಲಸ್ ಇವ್ರದ್ದು ಮೂತ್ರದ ಪ್ರಾಬ್ಲಮ್ ಇರೋದಕ್ಕಂತ ಡಾಕ್ಟರ್ ಒಬ್ಬರು ಬರ್ತಾರೆ ಇಲ್ಲಿ, ಲೈಕ್ ಫ್ರೈಡೇ ಬರ್ತಾರೆ. ಆಯ್ತು, ಮತ್ತೊಂದು ಚರ್ಮದ ರೋಗ ಅದಕ್ಕಂತ ಸಪ್ರೇಟ್ ಸರ್ಜರಿ ಉಂಟಂದು ಆ ಡಾಕ್ಟ್ರು ಬರ್ತಾರೆ ಆ್ಯಕ್ಚುಲಿ. ಮತ್ತೊಂದು ಹೊಟ್ಟೆ ಒಳಗಡೆದು ಕರಲದು ಪ್ರಾಬ್ಲಮ್ ಅದು, ಮತ್ತು ಲಿವರ್ ಪ್ರಾಬ್ಲಮ್ ಇರೋದಕ್ಕಂತ ಸಪ್ರೇಟಾಗಿ ಡಾಕ್ಟರು ಶನಿವಾರ ಬರ್ತಾರೆ. ಅವರದು ಎಂಡೋಸ್ಕೋಪಿ ಮಾಡ್ತಾರೆ, ಕೊಲನೋಸ್ಕೋಪಿ ಮಾಡ್ತಾರೆ. ಅದು ಆ್ಯಕ್ಚುಲಿ ಇದು ಈ ಫೆಸಿಲಿಟೀಸ್ಲೇ ನಮ್ಮ ಹತ್ರ ಉಂಟದ್ದು.
0: ಡಾಕ್ಟ್ರೆ, ಈಗ ಈ ರೀತಿ ಇದ್ದಂಥ ಸಮಸ್ಯೆಗಳು, ಈಗ ಅರ್ನಿಯಾ ಆಗಿರ್ಬೋದು ಅಥವಾ ಅಪೆಂಡಿಕ್ಸ್ ಆಗಿರ್ಬೋದು, ಲೈಕ್ ಪಿತ್ತಕೋಶಕ್ಕೆ ಸಂಬಂಧಪಟ್ಟಿದ್ದು ಆಗಿರ್ಬೋದು, ಇಂಥದ್ದೆಲ್ಲ ಬರೋದಕ್ಕೆ ನಮ್ಮ ಜನರ ಒಂದು ಲೈಫ್ ಸ್ಟೈಲ್ ಕೂಡ ಸ್ವಲ್ಪ ಕಾರಣ ಆಗುತ್ತೆ. ಯಾವ ರೀತಿಯಾದಂಥ ಆಹಾರ ಕ್ರಮಗಳು, ಲೈಕ್ ಫುಡ್ಗಳನ್ನು ಯಾವ ರೀತಿ ತಗೊಳ್ಬೇಕು, ಅದರ ಬಗ್ಗೆ ನಿಮ್ಮ ಸಲಹೆ?
2: ಓಕೆ, ಡೆಫಿನೆಟ್ ಆಗಿ ಇದನ್ನ ನೋಡಿ ಲೈಕ್ ಈಗ ಅಪೆಂಡಿಕ್ಸ್ ಬಗ್ಗೆ ನೀವು ಹೇಳುವಾಗ, ಈಗ ಜಾಸ್ತಿ ಇದು ಪ್ಯಾಕ್ಡ್ ಫುಡ್ ಜಾಸ್ತಿ ಆಗಿತ್ತು, ಪ್ರೊಸೆಸ್ಡ್ ಫುಡ್ ಜಾಸ್ತಿ ಇರ್ತದೆ ಆ್ಯಕ್ಚುಲಿ, ಅದು ನಾವು ಅವಾಯ್ಡ್ ಮಾಡೋರು ಬೆಟರ್. ಆ್ಯಕ್ಚುಲಿ ಅಪೆಂಡಿಕ್ಸ್ ನೀವು ಅವಾಯ್ಡ್ ಮಾಡೋದಕ್ಕಿಂತ ಪ್ರತ್ಯೇಕ ಇದೇನಿಲ್ಲ ಆ್ಯಕ್ಚುಲಿ. ಬಟ್ ಈಗ ನಮ್ಮದು ಈಗ ಜಾಸ್ತಿ ನಾವು ನೋಡೋದು ಹೇಗೆಂದರೆ ಲೈಕ್ ಈಗ ದೊಡ್ಡವ್ರಿಗೆ ಅದು ಬರೋದು ಕಾರಣ ಈಗ ಹೇಗೆ ನೋಡುವಾಗ ಮೋಸ್ಟ್ಲಿ ಅದು ಪ್ಯಾಕ್ಡ್ ಫುಡ್ ಇರ್ಬೋದಂತ ಹೇಳ್ತಾರೆ. ಒಂದು ಅದು ಬಿಟ್ಟು ಬೇರೆ ಎಂಥ ಇದು ಅವಾಯ್ಡ್ ಐ ಮೀನ್ ಅವಾಯ್ಡ್ ಮಾಡೋದಕ್ಕೇನಿಲ್ಲ ಆ್ಯಕ್ಚುಲಿ ಅಪೆಂಡಿಕ್ಸ್ ಅದು ಸಣ್ಣ ಮಕ್ಕಳಿಗೆ. ದೊಡ್ಡವ್ರಿಗೂ ನಾವು ಹಾಕಿ ನಾನು ಹೇಳೋದು ಪ್ಯಾಕ್ಡ್ ಫುಡ್ ತಿನ್ನೋದು, ಪ್ರೊಸೆಸ್ ಫುಡ್ ತಿನ್ನೋದು, ಬಿಸ್ಕೆಟ್ಸ್ ನಾನು ಹೇಳೋದು ಸ್ಪೆಷಲಿ ಬಿಸ್ಕೆಟ್ಸ್. ಯಾವ ಫುಡ್ ಐಟಮ್ದು ನಾರ್ಮಲ್ ಆಗಿ ನಮ್ಮದು ಆ ಕಾಲದಲ್ಲಿ ನೋಡುವಾಗ ಫುಡ್ ಐಟಮ್ ಯಾವುದು ಒಂದಿನ ಮೇಲೆ ಇರೋದಿಲ್ಲ ಆ್ಯಕ್ಚುಲಿ. ಈಗಿರೋದೆಲ್ಲ ಒಂದು ತಿಂಗಳ ಮೇಲೆ ಇರ್ತದೆ, ಒಂದು ವರ್ಷದ ಮೇಲೆ ಇಟ್ಟು ಮಾಡ್ತಾರೆ ಫಾರ್ ಪ್ರೊಸೆಸ್ಡ್ ಫುಡ್, ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತಾರೆ ಸರ್, ಅದು ಒಂದು ಕಾರಣ ಇರೋದಕ್ಕಂತ. ಆ್ಯಂಡ್ ಅಗೇನ್ ನೆಕ್ಸ್ಟ್ ನೀವು ನೋಡುವಾಗ ಯೂಶಲಿ ನೀವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ ಕಾರಣ ಪಿತ್ತಕೋಶದ ಪ್ರಾಬ್ಲಮ್ ಬರೋದಕ್ಕೆ ಚಾನ್ಸ್ ಇದೆ. ನೀವು ಜಾಸ್ತಿ ಕೊಬ್ಬಾಗ್ರ ತಿನ್ನೋದು, ಮತ್ತು ಮಸಾಲ ಐಟಮ್ ಜಾಸ್ತಿ ತಿನ್ನೋದು, ಮತ್ತು ಜಾಸ್ತಿ ಖಾರ ಹಾಕಿ ಮಾಡೋದು, ಹುಳಿ ಹಾಕಿ ಮಾಡೋದು, ಮತ್ತು ನೀರು ಕಡಿಮೆ ಕುಡಿಯೋದು, ಈ ಕಾರಣ ನೋಡುವಾಗ ಪಿತ್ತಕೋಶದಲ್ಲಿ ಕಲ್ಲು ಬರೋದಕ್ಕೆ ಚಾನ್ಸ್ ಉಂಟು. ಸೊ ಪಿತ್ತ ಯಾವಾಗಲೂ ಜಾಸ್ತಿ ಬರ್ತಾ ಇರ್ತದೆ ಆ್ಯಕ್ಚುಲಿ ಲಿವರಿಂದ. ಪಿತ್ತಕೋಶ ಏನು ಮಾಡ್ತದೆ ಅದು ಸ್ಟೋರ್ ಮಾಡ್ತದೆ ಆ್ಯಕ್ಚುಲಿ. ನೀವು ಜಾಸ್ತಿ ಕೊಬ್ಬಾಗ್ರ ತಿನ್ನುವಾಗ ಏನಾಗ್ತದೆ ಅಂದರೆ ಲೈಕ್ ಅದು ಜಾಸ್ತಿ ಯೂಸ್ ಆಗ್ತದೆ, ಹೊಸದು ಬರೋದು ಮಾತ್ರ ಯೂಸ್ ಆಗ್ತದೆ, ಅಲ್ಲಿ ಯೂಸ್ ಆಗುತ್ತೆ ಅದು ಸ್ಟೇಮ್ ಅಲ್ಲಿ ಇಟ್ಟು ಏನಾಗ್ತದೆ ಅಂದರೆ ಲೈಕ್ ಅದು ಕಲ್ಲಾಗಿ ಶುರು ಆಗ್ತದೆ. ಅದು ಕಿಡ್ನಿದ ಕಲ್ಲು ಮತ್ತು ಪಿತ್ತಕೋಶ ಕಲ್ಲು ಒಂದೇ ಥರ ಅಲ್ಲ. ಕಿಡ್ನಿದ ಕಲ್ಲು ನೀರು ಜಾಸ್ತಿ ಕುಡಿಯುವಾಗ ಯೂಶಲಿ ಹೋಗ್ತದೆ. ಕೆಲವು ಮಕ್ಕಳು ಕೇಳ್ತಾರೆ ಅದು ಸರ್ ಹೊಟ್ಟೆ ಒಳಗಡೆ ಕಲ್ಲು ಉಂಟು ಅದು ಹೋಗ್ತದಲ್ಲ ನೀರು ಜಾಸ್ತಿ ಕುಡಿಯುವಾಗ ಇದೆಯಾಗೆ ಹೋಗೋದಲ್ಲ ಅಂತ. ಕಿಡ್ನಿದು ಕಲ್ಲು ಇರೋದು ಬೇರೆ ಸಮಸ್ಯೆ, ಅದು ಪಿತ್ತಕೋಶನಲ್ಲಿ ಕಲ್ಲಿರೋದು ಬೇರೆ ಸಮಸ್ಯೆ. ಅದು ಪಿತ್ತಕೋಶದ ಕಲ್ಲದು ಟ್ಯಾಬ್ಲೆಟ್ ಕೊಟ್ಟು ಟ್ಯಾಬ್ಲೆಟ್ ಉಂಟು ಅದು ಕೊಡೋದ ಕಾರಣ ಏನಂದ್ರೆ ಲೈಕ್ ಅದು ಹೊಸದಾಗಿ ಕಲ್ಲು ಬರೋದಿಲ್ಲ ಅಂತ ನಾವು ನೋಡ್ಬೋದು. ಬಟ್ ಸರ್ಜರಿ ಮಾಡೋದು ಬೆಟರ್ ಅದಕ್ಕೆ ಆ್ಯಕ್ಚುಲಿ. ಲ್ಯಾಪ್ರೋಸ್ಕೋಪ್ನಲ್ಲಿ ಯೂಶಲಿ ಮಾಡ್ತೀವಿ ನಾವು. ಇನ್ ಕೇಸ್ ಅದು ಕ್ಯಾನ್ಸರಾಗೆ ಆಗ್ತದಂದ್ರೆ ಅದು ಮಾತ್ರ ನಾವು ಓಪನ್ ಸರ್ಜರಿ ಮಾಡ್ತೀವಿ ನಾವು ಆ್ಯಕ್ಚುಲಿ.
0: ಡಾಕ್ಟರ್, ಈಗ ಅರ್ನಿಯಾಕ್ಕೆ ಸಂಬಂಧಪಟ್ಟ ಹಾಗೆ ಈ ಅರ್ನಿಯಾ ನಮ್ಮ ಈ ಜನರಲ್ಲಿ ಉಂಟು ಅಥವಾ ಆ ರೀತಿಯಾದ ಪ್ರಾಬ್ಲಮ್ ಉಂಟು ಅಂತ ಗೊತ್ತಾಗೋದು ಹೇಗೆ, ಮತ್ತು ಅದರಿಂದ ಆಪರೇಷನ್ ಮಾಡದಿದ್ದರೆ ಏನೆಲ್ಲ ಒಂದು ಸಮಸ್ಯೆಗಳಾಗ್ಬೋದು?
2: ಈಗ ಅರ್ನಿಯಾದು ಹೇಗೆ ಆಗ್ತದೆ ಅಂತ ಲೈಕ್ ನಾವು ಹೇಳಿದ ತನಕ ಅದು ಮುಂಚೆ ಹೇಳಿದ್ದೀನಿ ನಾನು ಅದಂತಲ್ಲ ಅದು ಜಾಸ್ತಿ ಭಾರ ತೂಕೋದು ಎತ್ತೋದು ಸ್ಪೆಷಲಿ ಲೈಕ್ ಈವನ್ ಅಬ್ನಾರ್ಮಲ್ ವೆಯ್ಟ್ ಲಿಫ್ಟಿಂಗ್ ಈಗ ಜಿಮ್ಗೆ ಹೋಗೋರೋದು ಸ್ವಲ್ಪ ವೆಯ್ಟ್ ಲಿಫ್ಟ್ ಪ್ರಾಪರಾಗಿ ಆ ಪೊಸಿಷನಲ್ಲಿ ಮಾಡುತ್ತೆ ಲೈಕ್ ಇನ್ನು ಲಿಫ್ಟ್ ಮಾಡಬೇಕು ಪೊಸಿಷನ್ ಚೇಂಜ್ ಆಗಿತ್ತು ಅಂದರೆ ಆ ಪೋಸ್ಚರ್ ಚೇಂಜ್ ಆಗಿ ತಗ ವೆಯ್ಟ್ ಲಿಫ್ಟ್ ಮಾಡುವಾಗ ಅವರು ಕಾರ್ನಿಯ ಬರೋದಕ್ಕೆ ಚಾನ್ಸ್ ಇದೆ ಮತ್ತು ಲೈಕ್ ಇದು ಯೂಶ್ವಲಿ ಲೈಕ್ ಭಾರ ಎತ್ತೋದು ಕೂಲಿ ಕೆಲಸ ಮಾಡ್ತಾರಲ್ಲ ಅವ್ರದ್ದು ಭಾರ ಜಾಸ್ತಿ ಎತ್ತಾರೆ ಆ್ಯಕ್ಚುಲಿ ಸೊ ಅವ್ರಿಗೂ ಕಾರ್ನಿಯ ಬರೋದಕ್ಕೆ ಚಾನ್ಸ್ ಉಂಟು ಮತ್ತೊಂದು ಏಜ್ ಜಾಸ್ತಿ ಆಗಿರೋ ಕಾರ್ನಿಯ ಬರ್ತದೆ ಅವ್ರಿಗೆ ಆಗ್ತದೆ ಅಂದರೆ ಅದು ಪ್ರಾಸ್ಟೇಟ್ ಗ್ರಂಥಿ ಉಂಟು ಆ್ಯಕ್ಚುಲಿ ಅದೇನಾಗ್ತದಂದ್ರೆ ಸ್ವಲ್ಪ ಏಜ್ ಜಾಸ್ತಿ ಆಗುವ ಸ್ಪೆಷಲಿ 40-45 ಮೇಲಾಗುವಾಗ ಪ್ರಾಸ್ಟೇಟ್ ಏನಾಗ್ತದೆ ಸ್ವಲ್ಪ ದಪ್ಪ ಆಗ್ತದೆ ಅದು ಕಿಡ್ನಿ ಬ್ಲಾ ಇದಂತಲ್ಲ ಯೂರಿನರಿ ಬ್ಲಾಡರ್ ಹೇಳ್ತೀನಿ ಅದು ಮತ್ತು ಯೂರಿನ್ ಹೋಗೋ ಜಾಗ ಮಧ್ಯದಲ್ಲಿ ಉಂಟದು ಅದೇನಾಗ್ತದೆ ಲೈಕ್ ಅದು ದಪ್ಪ ಆಗುವಾಗ ಅದು ಕಂಪ್ರೆಸ್ ಮಾಡ್ತದೆ ಹೋಗೋ ಜಾಗ ಮೂತ್ರ ಹೋಗೋ ಜಾಗನ ಕಂಪ್ರೆಸ್ ಮಾಡ್ತದೆ ಸೊ ಅದನ್ನ ಬಗ್ಗೆ ಮೂತ್ರ ಬರೋದ್ರಲ್ಲಿ ನಿಮ್ಮದು ಸ್ವಲ್ಪ ಕಡಿಮೆ ಆಗ್ತದೆ ಸೊ ಅದಕ್ಕೋಸ್ಕರ ನೀವು ಏನು ಮಾಡ್ತೀನಿ ಲೈಕ್ ಅದು ಪ್ರೆಷರ್ ಕೊಟ್ಟು ಮಾಡ್ತೀವಿ ಹೋಗ್ತೀವಿ ನೀವು ಹೊಟ್ಟೆಯಿಂದ ನಾರ್ಮಲ್ ಆಗಿ ಪ್ರೆಷರ್ ಕೊಟ್ಟದ್ದು ಸೊ ಅದನ್ನ ಕಾರಣ ಅರ್ನಿಯ ಬರ್ತದೆ ಏಜ್ ಆಗಿರೋರ್ಗೆ ಮಕ್ಕಳಕ್ಕದು ಯೂಶ್ವಲಿ ಮಕ್ಕಳಿಗದೆ ನಾನು ಮುಟ್ಟುವಾಗಿಂದ ಇರ್ತದೆ ಆ್ಯಕ್ಚುಲಿ ಅದು ನಾವೇನು ರೀಸನ್ ಅಂತ ಅದೇನಿಲ್ಲ ಆ್ಯಕ್ಚುಲಿ ಅದು ಬರುವಾಗಲೇ ಆಗಿರ್ತದೆ ಆ್ಯಕ್ಚುಲಿ ಅದು ಅದೇ ಅದು ರೀಸನ್ ಅಂತ ಏನಿಲ್ಲ ಅದು ಆ್ಯಕ್ಚುಲಿ ಅದು ಹೇಗೆ ಬರ್ತದೆ ಅಂತ ಏನಿಲ್ಲ ಅದು ನಾನು ಹೇಳಕ್ಕೆ ಅನ್ಕೊಳ್ಲಿಕ್ಕೆ ಅಲ್ಲಿ ಮಾಂಸ ಸ್ವಲ್ಪ ವೀಕ್ನೆಸ್ ಇರ್ತದೆ ಆ್ಯಕ್ಚುಲಿ ಹೋಗುವಾಗ ಅದು ಕೂರ್ತದೆ ಆ್ಯಕ್ಚುಲಿ ಬಟ್ ಕೆಲವ್ರಿಗೆ ಕೂಡೋದಲ್ಲ ಅವ್ರಿಗೆ ನೀವು ಆಪ್ರೇಷನ್ ಮಾಡಬೇಕಾಗ್ತದೆ ನೀವು ಲೇಟಾಗಿ ಮಾಡುವಾಗ ಏನಾಗ್ತದೆ ಲೈಕ್ ನೆಕ್ಸ್ಟ್ ಮೆಶ್ ಆಗಬೇಕಾಗ್ತದೆ ನೀವು ಏಜ್ ಜಾಸ್ತಿ ಆಗುವಾಗ ಸಣ್ಣದಿರುವಾಗ ಮೆಶ್ ಆಗಿಲ್ಲ ಅಂದರೆ ಸ್ವಲ್ಪ ನಿಮ್ದು ಅಂತಲ್ಲ ಅದು ಮೆಶ್ದು ಯೂಶ್ವಲಿ ಅದು ಒಂದು ಸ್ವಲ್ಪ ಏನಂದ್ರೆ ಲೈಕ್ ಅದು ಪ್ರಾಸ್ಟಿಕ್ ಥರ ಅದು ಆ್ಯಕ್ಚುಲಿ ಲೈಕ್ ಆರ್ಥೋಪೆಡಿಕ್ ಸರ್ಜರಿ ಥರ ಅದು ನಾವು ಮಾಡೋದು ಸೊ ಅದು ಮೆಶ್ ಆಗ್ತೀವಿ ನಾವು ಅದು ಇನ್ಫೆಕ್ಷನ್ ಆಗೋದು ಚಾನ್ಸ್ ಜಾಸ್ತಿ ಉಂಟು ಸೊ ಅದನ್ನ ಬಗ್ಗೆ ಅಂದರೆ ನೀವು ಸಣ್ಣದಿರುವಾಗ ಮಾಡುವಾಗ ಈಸಿ ಆಗ್ತದೆ ನಿಮ್ಗೆ ಆ್ಯಕ್ಚುಲಿ ಖರ್ಚವೂ ಕಡಿಮೆ ಆಗ್ಬೋದು ನಿಮ್ಗೆ ಆ್ಯಕ್ಚುಲಿ ಓ ಟಿ ಟೈಮಿಂಗ್ ಖರ್ಚಾಗ್ತದೆ ಅದು ಸಣ್ಣ ಮಕ್ಕಳಂತ ನಾವು ಇಟ್ಕೊಂಡು ಹಾಗೆ ಬಿಡೋದು ಬೇಡ ಮತ್ತೊಂದು ಸಣ್ಣ ಕೆಲವ್ರಿಗೆ ಏನಾಗ್ತದೆ ಅಂದರೆ ಗೋಕುಲ್ನಲ್ಲಿ ಅರ್ನಿಯ ಬರ್ತದೆ ಸಣ್ಣ ಮಕ್ಕಳಿಗೆ 2-3 ತಿಂಗಳ ಮಕ್ಕಳಿಗೆಲ್ಲ ಇರ್ತದೆ ಆ್ಯಕ್ಚುಲಿ ಅದು ಯೂಶ್ವಲಿ ಮಾಡಬೇಕಂತ ಅನವಶ್ಯಕನೇ ಇಲ್ಲ ಆ ಅರ್ನಿಯ ಯೂಶ್ವಲಿ ಏನಾಗ್ತದೆ ಅಂದರೆ ಲೈಕ್ 1 ವರ್ಷ ಇಲ್ಲ 1-2 ವರ್ಷ ನೋಡುವಾಗಲೇ ಅದು ಕಡಿಮೆ ಆಗ್ತದೆ ಇನ್ ಕೇಸ್ 2 ವರ್ಷ ಮೇಲೆ ಕಡಿಮೆ ಆಗಿಲ್ಲ ಅಂದರೆ ಆಪ್ರೇಷನ್ ಮಾಡೋದು ರೈಟ್ ಅದು ಆಯ್ತಾ ನನ್ನ ಸಣ್ಣ ಮಕ್ಕಳು ಉಕ್ಕಲ್ನಲ್ಲಿ ಅರ್ನಿಯೋದು ಮಾತ್ರ ಇರೋದು ಬಾಕಿ ಕೆಳಗಡೆ ಇರೋದು ಯಾವ ಏಜ್ ಇರುವಾಗಲೂ ಮಾಡೋದು ಬೆಟರ್ ಆ್ಯಕ್ಚುಲಿ ನೆಕ್ಸ್ಟದು ಇನ್ ಕೇಸ್ ನಾನು ದೊಡ್ಡವ್ರಿಗೆ ಆಪ್ರೇಷನ್ ಮಾಡಿಲ್ಲ ಮತ್ತು ಸಣ್ಣ ಮಕ್ಕಳಿಗೆ ಮಾಡಿಲ್ಲ ಅಂದರೆ ಏನಾಗ್ಬೋದಂತ ಈಗ ಅರ್ನಿಯೋದು ಸಣ್ಣ ಸ್ಟಾರ್ಟಿಂಗ್ನಲ್ಲಿ ಸಣ್ಣದಿರ್ತದೆ ಹೋಗೋಗ ದೊಡ್ಡದಾಗ್ತದೆ ದೊಡ್ಡದಾಗುವ ಏನಾಗ್ತದೆ ಅಂದರೆ ಸಣ್ಣದಿರುವಾಗ ಪ್ರಾಬ್ಲಮ್ ಇರೋದಿಲ್ಲ ದೊಡ್ಡದಾಗುವ ಏನಾಗ್ತದೆ ಮಧ್ಯದಲ್ಲಿ ಐ ಮೀನ್ ದೊಡ್ಡದಾಗುವಾಗ ನಾನು ಹೇಳೋದು ಅರ್ನಿಯ ದೊಡ್ಡದಾಗ್ತದೆ ಅದನ್ನಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ಕರ್ಲು ಬಂತಿಯತ್ಲಿ ಬಂದು ಹೋಗ್ತದೆ ಆ್ಯಕ್ಚುಲಿ ಬಂದು ಹೋಗ್ತದೆ ಸೊ ಬಂದು ಹೋಗಿ ಬ್ಲಾಕ್ ಆಗೋದಕ್ಕೆ ಚಾನ್ಸ್ ಇದೆ ಆ್ಯಕ್ಚುಲಿ ಕರ್ಲು ಬ್ಲಾಕ್ ಆಗಿತ್ತು ಅಂದರೆ ನೀವು ಸಣ್ಣ ಕರ್ಲು ಕಟ್ ಮಾಡಿ ಪುನಃ ಅದು ದೊಡ್ಡ ಆಪ್ರೇಷನ್ ಥರ ಆಗ್ತದೆ ಸೊ ನೀವು ದೊಡ್ಡ ಆಪ್ರೇಷನ್ ಮಾಡೋದ್ರ ಬಗ್ಗೆ ಅಂದರೆ ನೀವು ಸಣ್ಣದಾಗಿ ಅದು ಅರ್ನಿಯೋದು ಮಾಡೋದು ಸೇಫ್ಟಿ ನಮಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ಅಂತ ಹೇಳ್ತೀನಿ ನಾವು ಅದು ಕೆಲವರು ಪ್ರೆಸೆಂಟ್ ಮಾಡ್ತಾರೆ ಲೈಕ್ ನಮ್ಮದು ಬರುವಾಗ ಏನಾಗ್ತದೆ ಲೈಕ್ ಒಂದು ಬ್ಲಾಕ್ ಆಗಿ ಬರ್ತದೆ ಅದು ಏನಾಗ್ತದೆ ಲೈಕ್ ಬ್ಲಾಕ್ ಹೇಗೆ ಆಗ್ತದೆ ಅದು ಹೇಗೆ ಅಂದರೆ ನೋವಾಗ್ತದೆ ಯೂಶ್ವಲಿ ಅರ್ನಿಯ ನೋವಾಗೋದಲ್ಲ ಎಮರ್ಜೆನ್ಸಿಯಾಗಿ ಆಗ್ತದೆ ಲೈಕ್ ಅರ್ನಿಯ ಅರ್ನಿಯದಲ್ಲಿ ನೋವಾಗ್ತದೆ ಅದು ದಪ್ಪ ಅದು ಗಡ್ಡೆ ಇರೋದು ದಪ್ಪ ಇರ್ತದೆ ಕೆಳಗಡೆ ಅದು ಮಲಗುವಾಗಲು ಇಲ್ಲ ಅದು ರೆಸ್ತೋಗಲು ಕಡಿಮೆ ಆಗೋದಲ್ಲ ಅದೇ ಥರ ಇರ್ತದೆ ಮತ್ತು ಆ ಜಾಗ ಸ್ವಲ್ಪ ರೆಡ್ಡಾಗಿರೋದು ವಾಂದಿ ಬರೋದು ಮೋಷನ್ ಹೋಗಿಲ್ಲ ಇದೆಲ್ಲ ನೋಡುವಾಗ ಅದು ಬ್ಲಾಕ್ ಆಗಿತ್ತದೆ ಸೊ ನೀವು ಇಮಿಡಿಯೇಟಾಗಿ ನೀವು ಆಪ್ರೇಷನ್ ಮಾಡಬೇಕಾವಾಗ ನಾರ್ಮಲ್ ಆಗಿ ಅರ್ನಿಯ ಬಂದು ಹೋಗೋದು ಎಮರ್ಜೆನ್ಸಿ ಥರ ಮಾಡಬೇಕಂತ ಅವಶ್ಯಕನೇ ಇಲ್ಲ ಬಟ್ ಬ್ಲಾಕ್ ಆಗಿತ್ತು ಅಂದರೆ ಡೆಫಿನೆಟಾಗಿ ನೀವು ಆಪ್ರೇಷನ್ ಮಾಡಬೇಕು ಆ ದಿನ ಮಾಡೋದು ಬೆಟರ್ ಲೇಟ್ ಮಾಡುವಾಗ ಆ ಕರಳದು ಸೆತ್ತೋಗೋದು ಚಾನ್ಸ್ ಉಂಟು ಸೊ ಅದನ್ನ ಬಗ್ಗೆ ಅದು ಕಟ್ ಮಾಡಿಬಿಟ್ಟು ಪುನಃ ಅಟ್ಯಾಚ್ ಮಾಡೋದು ದೊಡ್ಡ ಆಪ್ರೇಷನ್ ಆಗ್ತದೆ ನಿಮಗೆ ಆ್ಯಕ್ಚುಲಿ ಸೊ ಅದನ್ನ ಬಗ್ಗೆ ಅರ್ನಿಯದ ಆಪ್ರೇಷನ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ ನಾವು
0: ಮತ್ತೆ ಈ ಥರ ಈ ಕೂತು ಕೆಲಸ ಮಾಡೋದ್ರಿಂದ ಅಥವಾ ಲಾಂಗ್ ಈ ಥರ ವೆಹಿಕಲ್ ಡ್ರೈವ್ ಮಾಡೋದ್ರಿಂದ ಈ ಥರದ್ದೆಲ್ಲ ಸಮಸ್ಯೆಗಳೇನಾದರೂ ಬರ್ಬೋದಾ
2: ಇಲ್ಲ ಟ್ರಾವೆಲಿಂಗ್ ಮಾಡೋದ್ರ ಬಗ್ಗೆಂದ ಅರ್ನಿಯದು ಏನು ಬರೋದಲ್ಲ ಆ್ಯಕ್ಚುಲಿ ಆಯ್ತಾ ನೀವು ಟ್ರಾವೆಲಿಂಗ್ ಮಾಡೋದು ಜಾಸ್ತಿ ಅಂದರೆ ಲೈಕ್ ನೀವು ಭಾರ ಎತ್ತೋದು ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಏನೇನೇನು ಕೆಲಸ ಮಾಡ್ತಾರೋ ಅದು ಬರ್ತದೆ ಆ್ಯಕ್ಚುಲಿ ಸೊ ಟಿ ಬಿ ಕಾಯಿಲೆ ಇರೋದು ಬರ್ತದೆ ಆ್ಯಕ್ಚುಲಿ ಯಾಕಂದ್ರೆ ಕೆಮ್ಮು ಮಾಡ್ತಾರೆ ಕೆಮ್ಮು ಮಾಡುವಾಗ ಏನಾಗ್ತದೆ ಲೈಕ್ ಅಲ್ಲಿ ಹೊಟ್ಟೆ ಒಳಗಡೆ ಪ್ರೆಷರ್ ಹೋಗ್ತದೆ ಸೊ ಅದನ್ನ ಬಗ್ಗೆ ಅರ್ನಿಯ ಜಾಸ್ತಿ ಆಗ್ತದೆ ಸೊ ಫಸ್ಟ್ದು ಕಾರಣ ಏನಂತ ನೋಡಿ ಆ ಕಾರಣದ ಫಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಅರ್ನಿಯ ಟ್ರೀಟ್ಮೆಂಟ್ ಮಾಡೋದು ಬೆಟರ್ ಯಾಕಂದ್ರೆ ನೀವು ಕಾರಣ ಕಡಿಮೆ ಮಾಡಿಲ್ಲ ಅಂದರೆ ಪುನಃ ಎಲ್ಲಿ ಹೋಗಿ ನೀವು ಸರ್ಜರಿ ಮಾಡುವಾಗಲೂ ಅರ್ನಿಯ ಡೆಫಿನೆಟ್ ಆಗಿ ಬರ್ತದೆ ನಿಮ್ಗೆ ಪುನಃ
0: ಡಾಕ್ಟ್ರೇ ಈ ಸಾಮಾನ್ಯ ಶಸ್ತ್ರ ವಿಭಾಗದ ಕುರಿತಾಗಿ ಮತ್ತು ಶಸ್ತ್ರಚಿಕಿತ್ಸೆಯ ವಿಚಾರದ ಕುರಿತಾಗಿ ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ ಈ ಎಸ್ ಡಿ ಎಂ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ ತಾವು ಅನೇಕ ಮಾಹಿತಿಗಳನ್ನು ಕೊಟ್ಟದಕ್ಕೆ ನಿಮಗೆ ಅನಂತ ಧನ್ಯವಾದಗಳು.
2: ಥ್ಯಾಂಕ್ ಯು. ಧನ್ಯವಾದಗಳು.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

7601-33904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ. ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ. ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ಹಾಕಿದ ಬಂದುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ಕೆ ಪೋಯ್ ನಕ್ಲಿನ ಅತ್ತಂದ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುಡ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ಟು ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲಿಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
0: ಜನಕ್ಲಿಗೆ ಮಾಹಿತಿ ತೆರಿಪವರ ಬೋಡಾದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ಈಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಕೇಳೋಣ.

ಕೇಳುಗರಿಗೆ ನಮಸ್ಕಾರ. ಎಸ್ಟಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಾದ ನಾವು ಪ್ರಕೃತಿ ಮನೋವಿಜ್ಞಾನದ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದೇವೆ.

0: ಅಯ್ಯೋ ಅಣ್ಣ, ಏನ್ ಮಾಡ್ತಿದ್ದೀರಾ? ದೇವ್ರೆ, ಮರ ಕಡಿತಿದ್ದೀರಾ? ಕಡಿಬೇಡಿ ಅಣ್ಣ, ಮರ ಕಡಿಬೇಡಿ, ನಿಲ್ಸಿ, ಪ್ರಕೃತಿಯನ್ನ ಉಳಿಸಿ. ಜೀವನದಲ್ಲಿ ಭಯ ಇದ್ದರೆ ಅದು ನಮ್ಮನ್ನು ಕೊಂದು ತಿನ್ನುತ್ತದೆ. ಜೀವನದ ಎಲ್ಲ ನೋವುಗಳನ್ನು ಮರೆಸುವೆ. ಒಮ್ಮೊಮ್ಮೆ ಎಲ್ಲ ನೋವಿಗೂ ನೀನೇ ಕಾರಣವಾಗುವೆ. ಹೇ ಪ್ರಕೃತಿ, ನೀ ಏಕೆ ಹೀಗೆ?
1: ಕೇಳುಗರೆ, ಪ್ರಕೃತಿ ಮನೋವಿಜ್ಞಾನದ ವೈಶಿಷ್ಟ್ಯ ಸಂಚಿಕೆಗೆ ಸ್ವಾಗತ. ನಾವು ಫಸ್ಟ್ MSc ಸೈಕಾಲಜಿಯ ವಿದ್ಯಾರ್ಥಿಗಳು. ಇಂದು ಪ್ರಕೃತಿಯ ಮನೋವಿಜ್ಞಾನವನ್ನು ಆಳವಾಗಿ ಪರಿಶೀಲಿಸುತ್ತಿದ್ದೇವೆ. ಪ್ರಕೃತಿಯೊಂದಿಗಿನ ನಮ್ಮ ಸಂಪರ್ಕ ನಮ್ಮ ಮಾನಸಿಕ ಯೋಗಕ್ಷೇಮದ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನು ಬೀರುತ್ತದೆ.
2: ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದರಿಂದ ನಮ್ಮ ಮನಸ್ಸು ಶಾಂತಗೊಳ್ಳುತ್ತದೆ. ಹಾಗೆ ಕಡಲ ತೀರದಲ್ಲಿ ಅಲೆಗಳು ಅಪ್ಪಳಿಸುವುದನ್ನು ನೋಡಿದಾಗ, ಅದನ್ನು ಅನುಭವಿಸಿದಾಗ ನಮ್ಮ ಮನಸ್ಸಿನ ಎಲ್ಲ ಒತ್ತಡಗಳು ಕಡಿಮೆಯಾಗುತ್ತದೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಸೌಂದರ್ಯವನ್ನು ಮೀರಿದ ಆಳವಾದ ಸಂಪರ್ಕವಿದೆ. ಇದು ಮನೋವಿಜ್ಞಾನದಲ್ಲಿ ಆಳವಾಗಿ ಬೇರೂರಿದ ಸಂಬಂಧವಾಗಿದೆ.
0: ಒಮ್ಮೆ ನಿನ್ನ ಮಡಿಲಲ್ಲಿ ಮಲಗಿದರೆ ಎಲ್ಲ ನೋವುಗಳು ಒಂದು ಕ್ಷಣದಲ್ಲಿ ಮಾಯವಾಗುತ್ತವೆ. ಏನಿದರ ಗುಟ್ಟು? ಬಿಚ್ಚಿಡುವೆಯ ಆ ರಟ್ಟನ್ನು ಒಮ್ಮೆಯಾದರೂ.
1: ಪ್ರಕೃತಿಯಲ್ಲಿ ಸಮಯ ಕಳೆಯುವುದರಿಂದ ಆತಂಕ, ಖಿನ್ನತೆ ಮತ್ತು ಒತ್ತಡದ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ನಾವು ನೈಸರ್ಗಿಕ ಪರಿಸರದಲ್ಲಿ ಮುಳುಗಿದಾಗ ನಮ್ಮ ಇಂದ್ರಿಯಗಳು ಜೀವಂತವಾಗುತ್ತವೆ. ಪ್ರಕೃತಿಯ ದೃಶ್ಯಗಳು, ಶಬ್ದಗಳು ಮತ್ತು ಪರಿಮಳಗಳು ನಮ್ಮ ಮನಸ್ಸನ್ನು ಸಕ್ರಿಯಗೊಳಿಸಿ ಹಾಗೆ ನಮ್ಮ ನರಗಳ ಮೇಲೆ ಪರಿಣಾಮಗಳನ್ನು ಬೀರುತ್ತವೆ. ಒತ್ತಡದ ಹಾರ್ಮೋನುಗಳ ಉತ್ಪತ್ತಿಯನ್ನು ಕಡಿಮೆ ಮಾಡಿ ವಿಶ್ರಾಂತಿ ಸ್ಥಿತಿಯನ್ನು ಉತ್ತೇಜಿಸುತ್ತದೆ.

ಆದರೆ ಇದು ಕೇವಲ ಅನುಭವದ ಬಗ್ಗೆಯಲ್ಲ, ನೈಸರ್ಗಿಕ ಪ್ರಪಂಚದ ಭವ್ಯತೆಯಲ್ಲಿ ನಮ್ಮ ದೈನಂದಿನ ಚಿಂತೆಗಳು ಮತ್ತು ಆತಂಕಗಳು ಅತ್ಯಲ್ಪವೆಂದು ತೋರುತ್ತದೆ. ಪ್ರಕೃತಿಯು ನಮಗೆ ದೃಷ್ಟಿಕೋನವನ್ನು ನೀಡುತ್ತದೆ. ದೃಷ್ಟಿಕೋನದಲ್ಲಿ ಬದಲಾವಣೆಯು ನಮ್ಮ ಸ್ಪಷ್ಟತೆಯನ್ನು ಪಡೆಯಲು, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ.

0: ಇದಲ್ಲದೆ ಪ್ರಕೃತಿಯು ನಮಗೆ ಬಹುವಿಧವಾದ ಅವಕಾಶಗಳನ್ನು ಒದಗಿಸುತ್ತದೆ. ನಾವು ಎಲೆಯ ಸಂಕೀರ್ಣ ಮಾದರಿಗಳನ್ನು ಗಮನಿಸುತ್ತಿರಲಿ ಅಥವಾ ಪಕ್ಷಿಗಳ ಚಿಲಿಪಿಲಿಯನ್ನು ಕೇಳುತ್ತಿರಲಿ, ನಮ್ಮ ಸುತ್ತಲಿನ ಪ್ರಪಂಚದ ಸೌಂದರ್ಯವನ್ನು ನಿಧಾನಗೊಳಿಸಲು ಮತ್ತು ಪ್ರಶಂಸಿಸಲು ಪ್ರಕೃತಿಯು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ.
1: ಇರುಳಿರುಳಲಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ, ಗಾವುದ ಗಾವುದ ಗಾವುದ ಮುಂದೆ ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿನೆರೆ ಬಣ್ಣದ ಪುಚ್ಛಗಳುಂಟು, ಬಿಳಿಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊಣ್ಣನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ.
2: ಯಾವಾಗಲಾದರೂ ನೀವು ಅತಿಯಾದ ಒತ್ತಡವನ್ನು ಅನುಭವಿಸುತ್ತಿರುವಾಗ ಉದ್ಯಾನವನದಲ್ಲಿ ಸ್ವಲ್ಪ ದೂರ ಓಡಾಡಿ, ಬೀಚ್ನಲ್ಲಿ ಒಂದು ದಿನ ಕಳೆಯಿರಿ. ಪ್ರಕೃತಿಯಲ್ಲಿ ಜೀವಿಸಿ. ಪ್ರಕೃತಿಯ ಚಿಕಿತ್ಸೆಯು ಜೀವನದಲ್ಲಿ ವಿಶ್ರಾಂತಿ ಹುಡುಕುವವರಿಗೆ ಯಾವಾಗಲೂ ಲಭ್ಯವಿರುತ್ತದೆ. ಪ್ರಕೃತಿ ಒಂದು ವಿಸ್ಮಯವಿದ್ದಂತೆ, ಅದು ನಮಗೆ ಎಲ್ಲಾ ರೀತಿಯಲ್ಲಿಯೂ ಸಹಾಯ ಮಾಡುತ್ತದೆ. ಅದನ್ನು ಬಳಸಿಕೊಳ್ಳುವ ಬುದ್ಧಿವಂತಿಕೆ ನಮ್ಮಲ್ಲಿರಬೇಕು. ಒಂದು ಬಾರಿ ಹತ್ತಿರವೇ ಮದ್ದು ಇದ್ದರೂ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದೆ ಅದನ್ನು ನಾಶ ಮಾಡುತ್ತೇವೆ.
1: ಎಷ್ಟು ನೋಡಿದರೂ ನನ್ನ ಕಣ್ಣಿಗೆ ಇನ್ನೂ ಸಮಾಧಾನವಾಗುತ್ತಿಲ್ಲ. ನಿನ್ನಲ್ಲಿ ಏನೋ ತಿಳಿಯದ ಒಂದು ಶಕ್ತಿಯನ್ನು ಅಡಗಿಸಿಕೊಂಡಿರುವೆ.
0: ಪ್ರಕೃತಿಯಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಪರಿಹಾರವಿದೆ. ಬೆಳಗ್ಗೆ ಎದ್ದು ಸೂರ್ಯನ ಸೂಕ್ಷ್ಮ ಕಿರಣಗಳು ಮೈಮೇಲೆ ಪಸರಿಸಿದರೆ ಆಗ ಆಗುವ ಸಂತೋಷವೇ ಬೇರೆ. ಮತ್ತು ಆ ಪಕ್ಷಿಗಳ ಇಂಪಾದ ಸ್ವರ, ನದಿಗಳ ಜುಳು ಜುಳು ನಾದ, ಮಳೆ ಬಿದ್ದಾಗ ಬರುವ ಮಣ್ಣಿನ ಸುವಾಸನೆ, ಆ ಹೂಗಳಿಂದ ಬರುವ ಸುಗಂಧ ಭರಿತ ಸುವಾಸನೆ, ಆ ಮರಗಳಿಂದ ಬರುವ ಗಾಳಿ, ಮೋಡಗಳು, ಅಲ್ಲಿಂದ ಬೀಳುವ ಹನಿಗಳು, ಆ ಹನಿಗಳಲ್ಲಿ ನೆನೆದರೆ ನಮ್ಮನ್ನು ನಾವೇ ಮರೆಯುವಂತಹ ಭಾವನೆಯನ್ನು ನೀಡುತ್ತವೆ.

0: ಜೀವನದಲ್ಲಿ ಯಾವಾಗಲಾದರೂ ನಾನು ಒಬ್ಬಂಟಿ ಎಂಬ ಭಾವನೆ ಮೂಡಿದರೆ ಒಮ್ಮೆ ಪ್ರಕೃತಿಯ ಮಡಿಲಲ್ಲಿ ಮಲಗು. ತಾಯಿಯ ಮಡಿಲು ಹೇಗಿರುತ್ತದೋ ಹಾಗೇ ಇರುತ್ತದೆ. ಭಯವಾದರೆ ಒಮ್ಮೆ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ನೆನೆ. ಅವುಗಳು ಏನೇ ಆದರೂ, ಏನೇ ಕಷ್ಟ ಬಂದರೂ ಅದನ್ನು ಮೆಟ್ಟಿ ನಿಲ್ಲುತ್ತವೆ. ಹಾಗೆಯೇ ನಾವು ಸಹ ಕಷ್ಟಗಳು, ನೋವುಗಳು ಬಂದೊದಗಿದಾಗ, ಖಿನ್ನತೆಗೆ ಒಳಗಾದರೆ ನಮ್ಮ ಜೀವನಕ್ಕೂ ಅರ್ಥವಿರುವುದಿಲ್ಲ. ಅವುಗಳನ್ನು ಎದುರಿಸಬೇಕು.
1: ಒಮ್ಮೆ ಅಳುವೆ, ಒಮ್ಮೆ ನಗುವೆ, ಎಲ್ಲರನ್ನೂ ನೋಯಿಸುವೆ, ನಗಿಸುವೆ. ನಿನ್ನ ಈ ನಾಟಕದಲ್ಲಿ ನಾನೀಗ ಕೇವಲ ಪ್ರೇಕ್ಷಕನಾಗಿ ಉಳಿದಿರುವೆ.
2: ಎಷ್ಟೋ ಪದಗಳಿಗೆ ಅರ್ಥ ಸಿಗದೇ ಇದ್ದಾಗ ಶಬ್ದಕೋಶದಲ್ಲಿರುತ್ತವೆ. ಹಾಗೆಯೇ ವಾಸಿಯಾಗದ ರೋಗಗಳು ಸಹ ಪ್ರಕೃತಿಯಲ್ಲಿ ಮದ್ದು ಇದೆ. ಜೀವನದಲ್ಲಿ ಒತ್ತಡ ಬಂದೊದಗಿದರೆ ಪ್ರಕೃತಿಯಲ್ಲಿ ಬೆಳೆಯುವ ಮರಗಳನ್ನು ನೋಡಿ ಕಲಿ. ಏಕೆಂದರೆ ಅವುಗಳು ಮಳೆ, ಗಾಳಿ, ಬಿಸಿಲು, ನೀರು ಎಲ್ಲವನ್ನು ಸಹಿಸಿಕೊಂಡು ಹೇಗೆ ಅವುಗಳು ಬೆಳೆದು ನಿಲ್ಲುತ್ತವೋ ಹಾಗೆಯೇ ನಾವು ಸಹ ಎಷ್ಟೇ ಕಷ್ಟಗಳು, ಜವಾಬ್ದಾರಿಗಳು ನಮ್ಮ ಮೇಲೆ ಇದ್ದರೂ ಅವುಗಳನ್ನು ಎದುರಿಸಿ ಮುಂದೆ ನಡೆಯಬೇಕು.
1: ಪ್ರಪಂಚದ ಎಲ್ಲ ಸೌಂದರ್ಯವು ನಿನ್ನ ಮುಂದೆ ತಲೆಬಾಗಲೇಬೇಕು. ನಿನ್ನ ಸೌಂದರ್ಯದ ಮುಂದೆ ಬೇರಿಲ್ಲ. ಅಂದವು ನಿನ್ನ ಧೂಳಿಗೆ ಸಮ. ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಜೀವಿಗೂ ಆತಂಕ ಇದೆ. ತಾಯಿಗೆ ತನ್ನ ಕೂಸು ಹೇಗೆ ಹೇಗೆ ಬೆಳೆಯುತ್ತದೆ ಎಂದು ಪಕ್ಷಿಗಳು ಮೊಟ್ಟೆಯಿಟ್ಟಾಗ ಅವುಗಳನ್ನು ಕಾಪಾಡಿಕೊಳ್ಳುವ ಸಮಯದಲ್ಲಿ ಆಗುವ ಆತಂಕ, ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಿದ್ದೇನೆ, ಇನ್ನೇನು ಇಲ್ಲ, ಮುಂದೆ ಏನು, ಹೇಗೋ ಜೀವನ ನಡೆಸುವುದು ಎಂಬ ಆತಂಕ, ಇಂತಹ ಸಮಯದಲ್ಲಿ ಒಂದೆರಡು ಹೆಜ್ಜೆ ಪ್ರಕೃತಿಯ ಜೊತೆಗಿರಲಿ.
2: ನಿನ್ನ ಸೌಂದರ್ಯ ಹೊಗಳಲು ಪದ ಸಾಲದು, ನಾ ಕಲಿತ ವಿದ್ಯೆ ಸಾಲದು. ಒಟ್ಟಿನಲ್ಲಿ ನೀನೊಂದು ಮುಗಿಯದ ಭಾವನೆ ನನ್ನ ಈ ಪುಟ್ಟ ಮನದಲ್ಲಿ.
1: ನಿನ್ನ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಬರೆಯುವ ಆಸೆ. ಆದರೆ ಏನು ಮಾಡಲಿ, ಎಲ್ಲಿ ನಿನಗೆ ದೃಷ್ಟಿಯಾಗುತ್ತದೆಯೋ ಎಂಬ ಭಯ ನನ್ನ ಮನದಲ್ಲಿ ಕಾಡುತ್ತಿದೆ. ಇಂತಿ ನಿನ್ನ ಸದಾ ಪ್ರೀತಿಸುವ ಪ್ರಕೃತಿ.

0: ಕೇಳುಗರೆ, ಮಾನವರು ಮತ್ತು ನೈಸರ್ಗಿಕ ಪ್ರಪಂಚದ ನಡುವಿನ ಸಂಪರ್ಕವನ್ನು ಅನ್ವೇಷಿಸುವಾಗ ಮುಂದಿನ ಬಾರಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಇಂದಿನ ಕಾರ್ಯಕ್ರಮ ನಡೆಸಿಕೊಟ್ಟವರು ಕಾರ್ಯಕ್ರಮ ಸಂಯೋಜಕರು ಶ್ರೀಮತಿ ಅಶ್ವಿನಿ ಹೆಚ್, ಸಹಾಯಕ ಪ್ರಾಧ್ಯಾಪಕಿ ಮನಃಶಾಸ್ತ್ರ ವಿಭಾಗ. ಭಾಗವಹಿಸಿದವರು ಶ್ರೀಪೂರ್ಣ, ಶಶಾಂಕ್, ಹರ್ಷ, ಸನ್ನಿಧಿ, ನಂದಿನಿ, ಶ್ರೀತಿಕಾ. ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.
1: ಇದುವರೆಗೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಬಂದುಲೆ
2: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
2: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯುರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲಿ.
1: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡ್ ಎನಿಮಿನಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೆ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದು ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವು ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ, ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರೂ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾಥ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ. ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸ್ಬೋದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ಲದೆ ನಾವ್ ಎಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಜ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದ್ದೀವಿ ಅಂದ್ರೆ ಈ ವೇಜ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನು ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟಿಂದ ಹೋಗ್ಬೋದು ಮತ್ತೆ ಯಾವ ರೂಟಿಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ, AI 0.5 ಸೆಕೆಂಡ್ ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗದಿರೋವಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ನ ಮರ್ಸೋ ಅಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು Tata 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ Tata 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ನಲ್ಲೇ ನೋಡಬಹುದು. ಮತ್ತೆ ಏನಕ್ಕೆ ತಡ, ನೀವು ಯೂಸ್ ಮಾಡಿ, ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ. ನೀವು ಕೂಡ ಈ ಆಪ್ಗಳನ್ನ ಸದುಪಯೋಗ ಪಡಿಸಿಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಇದು ಸಂಗೀತದ ನಾದ. ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತಾಡಕ್ಲ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡಂದು ಪ್ರಾರ್ಥಿಸ.
1: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.